ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:51 ಇಂದಿನ ಪಂಚಾಂಗ ಶಕ ವರ್ಷ 1947 ಶುಕ್ಲ ಪಕ್ಷ ಆಷಾಢ ಮಾಸದ ದ್ವಾದಶಿಯ ದಿನವಾದ ಇಂದು ಸೋಮವಾರ ದಿನಾಂಕ 10 ಆಗಸ್ಟ್ 2026 ನಮ್ಮ ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ಸಮಯ 6:02 ನಮ್ಮ ಕೇಳುಗರೆಲ್ಲರಿಗೂ ತುಂಬಾ ಹೃದಯದ ಸ್ವಾಗತ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಇನ್ನು ಇಂದಿನ ನುಡಿಮುತ್ತನ್ನು ನೋಡೋದಾದ್ರೆ, ಬದುಕು ದಾರಿ ಮತ್ತು ಅದರ ತಿರುವುಗಳನ್ನು ನಿಭಾಯಿಸಲು ಸಹನಶೀಲತೆಯ ಅಗತ್ಯ ಇದೆ. ಸಹನೆ ತಾಳ್ಮೆ ಎಂಬುದು ಜೀವನಕ್ಕೆ ಬಹುಮುಖ್ಯವಾದಂತಹ ಅಂಶ ಅಂತ ಹೇಳ್ತಾ ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬೆಲ್ಲು.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕವನ ಬಿಲ್ಲು. ಸಮಯ ಆಗಿದೆ 6:44 ಸೆಕೆಂಡ್ಗಳು. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸಮಯ 6:45 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಇದು ನಾದಾರ್ಜನೆಯ ಸಮಯ. ನಾನು ನಿಮ್ಮೊಂದಿಗೆ ಇದ್ದೇನೆ, ನಿಮ್ಮ ಆರ್ಜಿ ಪ್ರಿಯಾಂಕ. ಶಾಂತಿ, ನೆಮ್ಮದಿ, ಭಕ್ತಿ, ಭಾವ ಎಲ್ಲ ಕೂಡ ಒಂದಕ್ಕೊಂದು ಕೊಂಡಿ ಹಾಕೊಂಡಂಗೆ ಮನುಷ್ಯನ ಅಂತರಾತ್ಮವನ್ನು ಒಂದೊಳ್ಳೆ ದಾರಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಮನಸ್ಸಲ್ಲಿ ಒಂದು ಸಂತೋಷವಾದ ನೆಮ್ಮದಿ ಇರುವ ಭಾವನೆ ಇದೆ ಅಂತ ಅಂದರೆ ಅದು ನಮ್ಮೊಳಗಿನ ಶಾಂತಿ ಅಂತ ಅರ್ಥ. ಬಹುಶಃ ಎಲ್ರಿಗೂ ಕೂಡ ಇದೇ ರೀತಿ ಅನಿಸ್ಬೋದು. ನಮ್ಮೊಳಗಿನ ಶಾಂತಿ, ಮನಃಶಾಂತಿ, ಇದರ ಬಗ್ಗೆ ಮಾತಾಡ್ತಾ ಸಾಗೋಣ ಇಂದಿನ ನಾದಾರ್ಚನೆಯಲ್ಲಿ. ಕೇಳ್ತಾರಿ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊಗಸಾದ ಭಕ್ತಿಗೀತೆಯನ್ನು ಕೇಳಿದ್ರಿ ಇಂದಿನ ನಾದಾರ್ಚನೆಯ ಕಾರ್ಯಕ್ರಮದಲ್ಲಿ. ನಮ್ಮೊಳಗಿನ ಮನಃಶಾಂತಿ, ಇದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಶಾಂತಿ ಅಂತ ಕುರಿತು ಮಾತಾಡೋದಾದರೆ ಇದನ್ನು ಆಧ್ಯಾತ್ಮಿಕ ರೂಪದಲ್ಲಿ ಕೂಡ ನೋಡ್ಬೋದು. ಏನಿದು ಆಧ್ಯಾತ್ಮಿಕವಾಗಿ ನೋಡೋದು ಅಂದರೆ, ಬರೀ ಪೂಜೆ ಮಾಡೋದು ಅಥವಾ ಧ್ಯಾನ ಮಾಡೋದು, ಭಜನೆ ಮಾಡೋದು, ಮಂತ್ರ ಪಠಣೆ ಮಾಡೋದು ಇದಕ್ಕೆ ಅಂತಲೇ ಅಲ್ಲ. ಆಧ್ಯಾತ್ಮಿಕವಾದ ಭಾವನೆಯಿಂದ ನೋಡೋದು ಅಂದರೆ ಅರ್ಥ, ಜೀವನದ ನಿಜವಾದ ಅರ್ಥ ಏನು, ನಿಜವಾದ ಶಾಂತಿ ನಮಗೆ ಎಲ್ಲಿ ಸಿಗುತ್ತೆ, ಬದುಕಿನ ದಾರಿಯನ್ನು ಹೇಗೆ ಕಂಡುಕೊಳ್ಳೋದು, ಇದನ್ನೇ ನಾವು ಆಧ್ಯಾತ್ಮಿಕ ರೂಪದಲ್ಲಿ ನೋಡೋದಾದರೆ ಇದು ನಮ್ಮ ಮೊದಲ ಹೆಜ್ಜೆ ಆಗುತ್ತೆ ನಮ್ಮ ಮನಃಶಾಂತಿಯನ್ನು ಕಂಡುಕೊಳ್ಳೋಕೆ. ಹೀಗೆ ಇದ್ರ ಬಗ್ಗೆ ಇನ್ನು ಕೂಡ ಮಾತಾಡೋಣ, ಜೊತೆ ಜೊತೆಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಗನ್ನಾಥದಾಸರು, ಹಾಗೆ ಸಂಗೀತ ಸಂಯೋಜನೆ ಕಟಕಿರಿ ದಾಸರು.

ಸಮಯ 6:34:34 ನಮ್ಮೊಳಗಿನ ಮನಃಶಾಂತಿ ಹೇಗೆ ಕಂಡುಕೊಳ್ಳೋದು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮನಃಶಾಂತಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಕಾಣಿಸುತ್ತೆ. ಕೆಲವರಿಗೆ ಇದು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ಅಥವಾ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ಅನಿಸುತ್ತೆ. ಕೆಲವರಿಗೆ ಪೂಜೆ, ಧ್ಯಾನ, ಮಂತ್ರಪಠಣೆ ಈ ರೀತಿಯಾದ ಒಂದು ವಿಧಾನದಿಂದ ಮನಃಶಾಂತಿ ಸಿಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಮನಃಶಾಂತಿ ಸಿಗುತ್ತೆ. ಆದರೆ ನಮ್ಮೊಳಗಿನ ಚೈತನ್ಯವನ್ನು ಅರಿತುಕೊಳ್ಳುವ ಪ್ರಯಾಣವೇ ಆಧ್ಯಾತ್ಮಿಕತೆ. ಈ ಆಧ್ಯಾತ್ಮಿಕತೆಯ ಮುಖ್ಯ ಭಾಗವೇ ಮನಃಶಾಂತಿ. ಏನಂತೀರಾ? ಕೇಳ್ತಾರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸೊಗಸಾದ ರಾಯರ ಗೀತೆಯನ್ನು ಕೇಳಿದ್ರಿ. ಬಹುಶಃ ಇಂತಹ ಸಂಗೀತನೂ ಕೂಡ ನಮ್ಮ ಮನಃಶಾಂತಿಸ್ಕೋಕ್ಕೆ ಒಂದು ರೂಪ ಅಂತಾನೆ ಹೇಳ್ಬೋದು. ಆದರೆ ಈ ಮನಃಶಾಂತಿ ಯಾವಾಗ ನಮಗೆ ಸಿಗೋದಿಲ್ಲ ಅಂತ ಹೇಳೋದಾದರೆ, ಬೇಡದೆ ಇರೋ ದೂರಾಲೋಚನೆಗಳು ನಮ್ಮನ್ನು ಆವರಿಸ್ಕೊಂಡಾಗ, ಅಂದರೆ ಈ ಯೋಚನೆಗಳು ಬೇಡ ಅಂತ ಅನ್ಕೋತಾ ಇರ್ತೀವಿ, ಆದರೂ ಕೂಡ ಆ ಯೋಚನೆಗಳೇ ತಲೆಯಲ್ಲಿ ಹೋದಾಗ ಖಂಡಿತ ಮನಃಶಾಂತಿ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಆದಷ್ಟು ಮನಸ್ಸನ್ನು, ತಲೆಯನ್ನು ಸ್ವಚ್ಛವಾಗಿಟ್ಕೊಂಡು ಸಕಾರಾತ್ಮಕವಾಗಿ ಜೀವನದಲ್ಲಿ ಮುನ್ನಡೆದಾಗ ನಮಗೆ ಮನಃಶಾಂತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನಬೆಲ್ಲು.

ಶ್ರೀ ಮಂಜುನಾಥ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 6:46:22 ಇದಾಗಿತ್ತು ಇಂದಿನ ನಾದಾರ್ಜನ್ಯ ಸಮಯ. ನಿಮ್ಮೆಲ್ಲರಿಗೂ ಮಾಹಿತಿಗಳು ಹಾಗೆ ಹಾಡುಗಳು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ನಾನು ನಿಮ್ಮ ಆರ್ಜಿ ಪ್ರಿಯಾಂಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರಿ, ಇದು FM 9 ಕನ್ನಡ ಕಾಮನಬೆಲ್ಲು.

0: ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:49:40. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕೃ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
2: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನೂ ಹೇಗೆ ಸರಿಪಡಿಸಬೇಕು, ಹೇಗೆ ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನ ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟ್ ಆಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಾನು ಒಂದೇ ಒಂದು

0: ಆದರೂ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿದ ನಡೆದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸ್ಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳ್ಬೇಕಾ,
2: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ.
2: ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
1: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:04:53. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80th ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15 ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು, ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ 1 ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿ ಯನ್ನು ವ್ಯಕ್ತಿಗಿಂತ ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16 ತಾರೀಖು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30 ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ.
2: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದೆ. ಊರಿನಲ್ಲಿ 1-3 ಹೆಣ್ಮಕ್ಳು ಬಂದ್ ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತ, ನಮ್ಗೊಂದು ಬಂದ್ ಮಾಡಿಸಲಿಲ್ಲ ಅಂದ್ರೆ ನಮ್ದು ಜೀವನ ಬಹಳ ಕಠಿಣ ಆಯ್ತು ಅಂತ ಹೇಳಿ ಕೇಳಿದಾಗ 5-6 ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ 1 ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ದೀವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೊಡಕ್ ಹೋಯ್ದ್ರಂತ. ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೂ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸ್ ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದ ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನ್ ದಿಟ್ಟತನ ಮಾತುಗಳನ್ನು ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗಬೇಕನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
0: ಆಗಸ್ಟ್ 15 80th ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934 March 2 ಬಳಿಕ 1942 August 8 ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ದ ಬಂಡಾಯದ ಬಾವುಟ ಹಾರಿಸಿದ 6 ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ August 9 ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ್ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಹೋರಾಟ ಮಾಡ್ತಾರೆ, ಆ ದಿನ ಅವರನ್ನ ಚದುರಿಸೋಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಳ್ಳಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು. ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ ತಂದೆ ಹೇಳ್ತಾ ಇದ್ರು, ಒಂದು ಮನೆತನ ಇತ್ತು, ಅವರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು. ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲಾನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲಿ

0: ಪ್ರವರ್ತಕರಿದ್ರು.
1: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30ಕ್ಕೆ ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್ ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರ ಕುರುತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಸಮಯ 7:16:22. ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು ಇದು. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಪ್ರಿಯಾಂಕ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ನೋವು, ನಲಿವು, ನಂಬಿಕೆ, ಕನಸು, ಬದುಕಿನ ಸತ್ಯಗಳನ್ನು ಅಕ್ಷರಗಳಲ್ಲಿ ಹೇಳುವ ಮೂಲಕ ಮಹಾನ್ ಕವಿಗಳಲ್ಲಿ ಒಬ್ಬರಾದ ವಿಕ್ರೋ ಗೋಕಾಕ್ ಅವರ ಬಗ್ಗೆ ಮಾತಾಡ್ತಾ ಸಾಗೋಣ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಎರಡು ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿಬರ್ತಾ ಇದೆ. ಪ್ರೇಮಲತಾ ದಿವಾಕರ್ ಅವರ ಧ್ವನಿಯಲ್ಲಿ, ನಂತರ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:34:33. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ.ಎ. ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ.

0: ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31 ಈ ಸಾಧನೆ ಮಾಡಲಾಗಿದ್ದು, ಇದು 2030 ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡಾ 60%ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡಾ 54%ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014 ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15 ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6-12 ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಆಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ದ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ದ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 metric tons ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸಮಯ ಆಗಿದೆ 7:45 ಕೇಳ್ತಾ ಇದ್ದೀರಾ. ಇದು FM 9 ಕನ್ನಡ ಕಾಮನಬೆಲ್ಲು. ವಿಕ್ರೋ ಗೋಕಾಕ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಇವರ ಪೂರ್ತಿ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. 1909 ಆಗಸ್ಟ್ 9 ಇವರು ಜನಿಸ್ತಾರೆ ಧಾರವಾಡ ಜಿಲ್ಲೆಯಲ್ಲಿ. ಹಾಗೆ ಇವರ ಬಗ್ಗೆ ಹೇಳೋದಾದರೆ ಸಾಕಷ್ಟಿದೆ. ಅದರ ಇವರ ಕಾವ್ಯಗಳ ಕುರಿತು ವಿಶೇಷವಾಗಿ ನೋಡೋದಾದರೆ, ನಾವು ಇವರ ಕಾವ್ಯಗಳಲ್ಲಿ ಮಾನವೀಯತೆ, ಆಧ್ಯಾತ್ಮಿಕತೆ, ಹಾಗೆ ದೇಶದ ಬಗ್ಗೆ ಇರುವ ಕಾಳಜಿ ಇವುಗಳೆಲ್ಲ ಕಾಣಬಹುದಾಗಿದೆ. ಇನ್ನು ಇವರೊಂದಿಗೆ ಇವರ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ಕೇಳ್ತಾರೆ, ಇದು ಕನ್ನಡ ಕಾಮನಬೆಲ್ಲು. ಸೊಗಸಾದ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ನಿಸಾರ್ ಅಹಮ್ಮದ್ ಅವರ ಧ್ವನಿಯಲ್ಲಿ ಈ ಗೀತೆ, ನಿಮಗಾಗಿ ಮಂಜುಳಾ ಗುರಾಜ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಕೇಳ್ತಾರೆ, ಇದು ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:57 ಆಗಿದೆ. ಇದಾಗಿತ್ತು ಇಂದಿನ ಭಾವಸ್ಪಂದನ ಭಾವಗೀತೆಗಳು. ಭಾವಗೀತೆಗಳೆಲ್ಲ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಕೇಳ್ತಾರೆ ಇದು FM 9 ಕನ್ನಡ ಕಾಮನಬೆಲ್ಲವು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸಮಯ ಆಗಿದೆ 8:31:33 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಗಮನ ಬೆಲ್ಲು. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಿಮಗೆ ಗೊತ್ತೇ ಇದೆ, ನಿಮ್ಮ ಆರ್ಜಿ ಪ್ರಿಯಾಂಕಾ. ಏನೆಲ್ಲ ಇರುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ಅಂತ ಅಂದರೆ, ವಿಶೇಷ ಮಾಹಿತಿಗಳು, ದಿನ ವಿಶೇಷತೆಗಳು, ಕರೆಂಟ್ ಅಫೇರ್ಸ್, ಹಾಡುಗಳು, ಸೂಪರ್ ಹಿಟ್ ಗೀತೆಗಳು ಎಲ್ಲವೂ ನಿಮ್ಮ ಜೊತೆ ಆಗ್ತಾ ಹೋಗುತ್ತೆ ಈ ಕೇಳ್ದಾರಿ ಕನ್ನಡ ಕಾಮನ ಬಿಲ್ಲಿನಲ್ಲಿ ಅಂತ ಹೇಳ್ತಾ ಪೃಥ್ವಿ ಈ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಟಿಪ್ಪು ಅವರ ಧ್ವನಿಯಲ್ಲಿ. ಜೊತೆಗೆ ಶ್ವೇತಾ ಮೋಹನ್ ಅವರು ಕೂಡ ಧ್ವನಿಯಾಗಿಸಿದ್ದಾರೆ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕವಿರಾಜ್ ಅವರು. ಸಂಗೀತ ಸಂಯೋಜನೆ ಮಣಿಕಾಂತ್ ಖದ್ರಿ.

ಸಮಯ ಆಗಿದೆ 8:37 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷತೆಗಳು, ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದೆ. ಏನಪ್ಪ ಇವತ್ತಿನ ವಿಶೇಷತೆ ಅಂತ ನೀವು ನನ್ನ ಕೇಳೋದಾದರೆ, 2013 ಸಿಂಹಗಳ ರಕ್ಷಣೆ, ಸಿಂಹಗಳನ್ನು ಕಾಪಾಡುವ ಸಲುವಾಗಿ ಶುರುವಾಗಿದ್ದು ವರ್ಲ್ಡ್ ಲಯನ್ಸ್ ಡೇ. ಇವತ್ತು ಅಂದರೆ ಆಗಸ್ಟ್ 10 2013 ಪ್ರಾರಂಭಗೊಂಡು ವರ್ಲ್ಡ್ ಲಯನ್ಸ್ ಡೇನ ಆಚರಿಸ್ತಾರೆ. ವನ್ಯಜೀವಿಗಳ ರಕ್ಷಣೆ, ಜನ ಜಾಗೃತಿ ಇದರ ಮೂಲ ಉದ್ದೇಶ. ಸಿಂಹ ಅಂದರೆ ಗೊತ್ತೇ ಇದೆ, ಕಾಡಿನ ರಾಜ. ಇನ್ನೊಂದು ವಿಶೇಷವಾದ ಸಂಗತಿ ಏನಪ್ಪ ಅಂದರೆ, ಸಿಂಹ ಗರ್ಜನೆ ಹೇಗಿರುತ್ತೆ ಅಂತ ನಿಮಗೆಲ್ಲ ತಿಳಿದೇ ಇದೆ. ಸಿಂಹ ಗರ್ಜನೆ ಮಾಡಿದ್ರೆ ಸುಮಾರು 8 ಕಿಲೋಮೀಟರ್ವರೆಗೂ ಆ ಗರ್ಜನೆ ಕೇಳುತ್ತಂತೆ. ಅಂತಹ ಶಕ್ತಿ ಈ ಕಾಡಿನ ರಾಜನಿಗೆ ಇದೆ. ಇದ್ರ ಬಗ್ಗೆ ನಿಮಗೇನಾದರೂ ಅನಿಸಿಕೆ, ಅಭಿಪ್ರಾಯಗಳು ಇದ್ದರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480910013 9480910013. ಕೇಳ್ತಾರೆ, ಇದು FM ರೈನ್.

ಕನ್ನಡ ಕವನ ಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ ಯಾರೇ ಕುಗಾಡಜಿ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ವಿ ಹರಿಕೃಷ್ಣ.

ಸಮಯ ಆಗಿದೆ 8:43:59. ನೀವು ಕೇಳ್ತಾ ಇದ್ದೀರಾ ಹಲೋ ಕರ್ನಾಟಕ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ನಿಮ್ಮೊಂದಿಗಿದ್ದೇನೆ. ಇನ್ನು ನಮ್ಮ ಬೆಂಗಳೂರಿನ ಸುದ್ದಿಗೆ ಬರೋದಾದರೆ, ಲಾಲ್ ಬಾಗ್ ಪುಷ್ಪ ಪ್ರದರ್ಶನ ಇದೇ ಬಾರಿ ಸುದ್ದಿಯಲ್ಲಿರೋದು ಅಲ್ವಾ? ಅದರಲ್ಲೂ ನಿನ್ನೆ ಜನ ನೂಕು ನುಗ್ಗಲು. ಯಾಕೆ ಹೇಳಿ, ನಿನ್ನೆ ಸಂಡೇ, ಎಲ್ರಿಗೂ ಫ್ರೀ ಇರುತ್ತೆ, ಖಂಡಿತ ಹೋಗಿ ನಮ್ಮ ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದಿರ್ತಾರೆ. ಎಷ್ಟು ಜನ ಬಂದಿದ್ರಂತೆ ಗೊತ್ತಾ? ಸುಮಾರು 1.25 ಲಕ್ಷ. ಸರಿಯಾಗಿ ಹೇಳೋದಾದರೆ 1,23,520 ಜನ ಬಂದು ಫ್ಲವರ್ ಶೋನ ನೋಡಿಕೊಂಡು ಹೋಗಿದ್ದಾರೆ. ತುಂಬಾ ಅದ್ಭುತವಾಗಿದೆ ಈ ಫ್ಲವರ್ ಶೋ. ನೀವು ನೋಡಿದ್ದೀರಾ? ನಮಗೂ ಕೂಡ ತಿಳಿಸಿ, ನೋಡ್ಕೊಂಡು ಬಂದ್ರ ಏನು ಅಂತ. ನಾನು ನಿಮಗೋಸ್ಕರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರ್ತೀನಿ. ಹಾಡುಗಳನ್ನು ಕೇಳಿಕೊಂಡು ಬಂದಿದ್ರ ಏನು ನನಗೂ ತಿಳಿಸಿ ಅಂತ ಹೇಳ್ತಾ, ಲಕ್ಕಿ ಜನ್ಮದಿಂದ ಹೀಗಿದೆ ನಮಗಾಗಿ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಶ್ರೇಯಾ ಘೋಷಾಲ್ ಅವರು ಇದಕ್ಕೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿಯವರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯಾ.

ಸಮಯ 8:49 ಕೇಳ್ತಾ ಇದ್ದೀರಾ, ಇದು ನಿಮ್ಮ ಕನ್ನಡ ಗಮನ ಬಿಲ್ಲು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಶುಭೋದಯ ಮೇಡಮ್ ಆಕಾಶವಾಣಿಗೆ ಅಂತ ಹೇಳಿ ಸುಧಾ ಬೂದಿಹಾಳ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ದತ್ತಾತ್ರೇಯ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕಾಡಿನ ರಾಜ ಬಲು ಸೋಮಾರಿ ಹೆಣ್ಣು ಸಿಂಹಗಳೇ ಬೇಟೆಯಾಡಿ ಆಹಾರವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾಡಿನ ರಾಜ ಅನ್ನೋ ಟೈಟಲ್ ಮಾತ್ರ ಬಿಟ್ಕೊಡಲ್ಲ ಮನುಷ್ಯ ಥರ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಪ್ರೀತಿಯ ಆಕಾಶವಾಣಿಗೆ ಶುಭೋದಯಗಳು ಅಂತ ಹೇಳಿ ಕಿಷ್ಕಿಂಧಾ ನಗರದಿಂದ ಗಂಗಾವತಿ ಈರಣ್ಣ ಅವರು ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸಿಕೊಂಡಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶಿ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ಕೂಡ ರಾಜಾಜಿನಗರದಿಂದಲೇ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಪ್ಪು ಪರಮಾತ್ಮ ತುಂಬ ಇಷ್ಟ ಈ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ

ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಕಿಶನ್ ರೋಷನ್ ಶೋಭಾ ರಾಣ್ಮಿ ಹನುಮತ್ತೇಗೌಡರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬನೇ ಧನ್ಯವಾದಗಳು. ಯಾರೆಲ್ಲ ಸಂದೇಶವನ್ನು ಕಳಿಸಿದಿರೋ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಜಮಾನ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಕವಿರಾಜ್ ಅವರು. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಸಮಯ 8:55 ಆಗಿದೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಾಣಿಜ್ಯ ಬೆಳೆಗಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು.
2: ಕೇಳುವರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ, ಹೀಗೆ ಅನೇಕ ವಿಧದಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧೀಯ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ತರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ, ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲ ಕಾರಣಗಳಿಂದ ಔಷಧೀಯ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧೀಯ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧೀಯ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತಿದೆ. ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ, ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತ ಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೆಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ

0: ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಇದು ಸಖತ್ ಸಾಂಗ್ಸ್ಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀನಿ. ಸಮಯ ಆಗಿದೆ 9:39. ನಿಮ್ಮ ನೆಚ್ಚಿನ ಗೀತೆಗಳನ್ನು, ನನ್ನ ಫೇವ್ರೆಟ್ ಸಾಂಗ್ ಇದು, ಇದನ್ನು ಕೇಳಬೇಕು ಅಂತ ಅನ್ನಿಸ್ತಿದೆಯಲ್ಲ ಅಂತ ಅನ್ನಿಸ್ತಿದೆಯಾ? ತಡ ಯಾಕೆ, ನಮ್ಮ ನಂಬರ್ಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9408090101013 9408090101313. ತಡ ಯಾಕೆ, ನಿಮ್ಮ ಸಂದೇಶಗಳು ನನ್ನನ್ನು ಬಂದು ತಲುಪಲಿ ಅಂತ ಹೇಳ್ತಾ ಒಂದು ಸೊಗಸಾದ ಗೀತೆ ಹುಡುಗರು ಚಿತ್ರದಿಂದ ಶಂಕರ್ ಮಹದೇವನವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಸಮಯ 9:13:44. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ತಮ್ಮ ನೆಚ್ಚಿನ ಗೀತೆಗಳಿಗಾಗಿ ಸಂದೇಶಗಳನ್ನು ಕಳಿಸಿದ್ದಾರೆ. ನಮಸ್ಕಾರ, ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ನನಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ ಚರಣ್ ಆರ್ಎಸ್ಅವರು ಚಿಕ್ಕಮಗಳೂರಿನಿಂದ. ಹಾಗೆ ಶುಭ ಮುಂಜಾನೆ ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ವೇತಾ, ಚಿನ್ಮಯಿ, ಸುಮಾ, ಮಹಂತೇಶ್ ಇವರೆಲ್ಲರೂ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂಗೀತಾ, ಅಶ್ವಿನಿ, ಸಮರ್ಥ್ ಇವರೆಲ್ಲರೂ ಸಂತೋಷ್

ಘೋಷ್ ಇವರು ಕೂಡ ಗದಗಿಂದ ಸಂದೇಶವನ್ನು ಕಳಿಸಿ ತಮ್ಮ ರಚನಗೀತೆಯನ್ನು ಹಾಕಿ ಅಂತ ಹೇಳಿದ್ದಾರೆ. ಹಾಗೆಯೇ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಉದಯ್ ಕುಮಾರ್ ಅವರು ಅರಸೀಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ತಮ್ಮ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಶುಭೋದಯಗಳು ಮೇಡಮ್, ನನಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹೇಮಾವತಿ, ಸ್ವಾತಿ, ಶ್ವೇತಾ ಇವರು ಭಾಗಮಂಡಲದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು. ಪ್ರಸಾದ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ರೂಪ ಪಾಂಡುರಂಗ ರಾವ್ ಅವರು ಶ್ರವಂತ್ ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಮತ್ತೊಬ್ಬರು ಕಿಶನ್ ಶೋಭಾರಾಣಿ ಹನುಮಂತೇಗೌಡರು ಮಳವಳ್ಳಿ ಮಂಡ್ಯದಿಂದ, ಹಾಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಶ್ರೀಶೈಲಾ ತೇಲಿ, ಆದಿತ್ಯ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿಂದ, ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂಜಯ್ ಅವರು ಪುಣೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಶುಭೋದಯಗಳು ಮೇಡಮ್ ಅಂತ ಹೇಳಿ ಪದ್ಮ ಪನಗಾ ಶ್ರೀಧರ್ ಟಿ ಅನಂತ್ ಕುಮಾರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ಹಾಡನ್ನು ಕೇಳಿದ್ದಾರೆ. ಹಾಗೆ ಶುಭೋದಯ ಮೇಡಮ್ ಅಂತ ಹೇಳಿ ಹೆಚ್ ಬಿ ನರಸಿಂಹನ್ ಅವರು ಗಾಯತ್ರಿ ನಗರ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಧಾ ನಾಯಕ್ ಅವರು ಬಸವೇಶ್ವರ ನಗರ್ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶ ಬಂದಿದೆ, ಪ್ರತೀಕ್ಷಾ, ಅನುರಾಧ, ಆರತಿ, ಭಾರತಿ, ಶ್ರುತಿಕಾ ಇವರು ತಮಗಾಗಿ ಒಂದು ಗೀತೆಯನ್ನು ಕೇಳಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಸುಲೋಚನಾ ಅವರು ಕೂಡ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಂದೇಶವನ್ನು ಕಳಿಸಿ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಹೇಳಿದ್ದಾರೆ. ಹಾಗೆ ಶಂಕರ್ ಜಗ್ಲಿ ಅವರು ಕೂಡ ರಾಯಚೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಕೆ ಪಿ ರೋಡಿಂದ ಗೋಪಾಲ್ ಅವರು ಕೂಡ ಸಂದೇಶವನ್ನು ಕಳಿಸಿ ನಮಗೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಿಮಗಾಗಿ ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ. ನಾನು ನನ್ನ ಕನಸು ಚಿತ್ರದಿಂದ ಗೀತೆಯ ಮೂಡಿ ಬರ್ತಾ ಇದೆ. ಸೋನು ನಿಗಮ ಅವರ ಧ್ವನಿಯಲ್ಲಿ ಕೇಳ್ತಾರೆ ಇದು ಕನ್ನಡ ಕಾಮನವಿಲ್ಲು.

ಸಮಯ 9:27 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಜೈವಿಕ ಇಂಧನ ಬಯೋಫಿಯಲ್, ಇದ್ರ ಬಗ್ಗೆ ಕೇಳಿದ್ದೀರಾ? ಏನು ಹಾಗಂದರೆ ಜೈವಿಕ ಇಂಧನ ಅಂದರೆ ಏನಂತ ಹೇಳೋದಾದರೆ, ಪ್ರಾಣಿಗಳ ತ್ಯಾಜ್ಯ ಅಥವಾ ಸಸ್ಯಗಳಂತಹ ಜೀವರಾಶಿಯಿಂದ ಪಡೆದು ನವೀಕರಿಸುವಂಥ ಇಂಧನದ ಮೂಲವನ್ನು ನಾವು ಬಯೋಫಿಯಲ್ ಅಥವಾ ಜೈವಿಕ ಇಂಧನ ಅಂತ ಕರಿತೀವಿ. ಇವತ್ತು ನಾವು 10 August ಈ ಬಯೋಡೀಸೆಲ್ ಡೇ ಅಂತ ಹೇಳ್ತೀವಿ. ಏನಿದು ಬಯೋಡೀಸೆಲ್ ಡೇ, ಬಯೋಫಿಯಲ್ ಏನು, ಬಯೋಡೀಸೆಲ್ ಏನು ಅಂತ ಅಂದರೆ, ಬಯೋಫಿಯಲ್ಗೆ ಉದಾಹರಣೆಯನ್ನು ಕೊಡೋದಾದರೆ ಅದು ಬಯೋಡೀಸೆಲ್ ಆಗಿರ್ಬೋದು, ಎಥನಾಲ್ ಆಗಿರ್ಬೋದು, ಈ ರೀತಿ. ಇವತ್ತು ನಾವು 10 August ಬಯೋಡೀಸೆಲ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಇದರ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ನಂಬರ್ 9408091013, 9480901013. ಹಾಗೆ ನಿಮ್ಮ ನೆಚ್ಚಿನ ಗೀತೆಗಳಿಗಾಗಿ ಸಂದೇಶವನ್ನು ಕೂಡ ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ SPB ಅವರ ಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಜೋಡಿ ಚಿತ್ರದಿಂದ ಕೇಳ್ತಾರೆ, ಇದು ಕನ್ನಡ ಕಾಮನಬಿಲ್ಲು.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:38:52 ಕೇಳ್ತಾ ಇದ್ದೀರಾ. ಇದು ಸಖತ್ ಸಾಂಗ್ಸ್ ಕಾರ್ಯಕ್ರಮ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ತಮ್ಮ ನೆಚ್ಚಿನ ಗೀತೆಗಾಗಿ ಅಂತ ನೋಡೋದಾದರೆ ಸಂದೇಶಗಳು ಸಾಕಷ್ಟು ಬಂದಿದೆ. ತುಂಬ ಜನ ನನಗೆ ಈ ಹಾಡನ್ನು ಹಾಕಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಿ. ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಂಜುಳಾ ಅವರು ಇಳ್ಕಲ್ ಡಿಸ್ಟಿಕ್ಕಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ

ನಮಸ್ಕಾರ ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅವರು ಕೂಡ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶ ಬಂದಿದೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಂಜೇಶ್ವರ ಅವರು, ರಾಜಾರಾಮ್, ವಸುಧಾ ಇವರೆಲ್ಲ ಸಂದೇಶವನ್ನು ಕಳಿಸಿ ತಮ್ಮ ಫೇವ್ರೇಟ್ ಸಾಂಗ್ ಹಾಕಿ ಅಂತ ಕೇಳಿದ್ದಾರೆ. ಹಾಗೆ ಪದ್ಮಜಾ ಶರದ್ ಬೆಳೆ ಹಂಪಿ ದಗ್ರ ಬೆಂಗಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯಗಳು ಮೇಡಮ್ ಅಂತ ಹೇಳಿ ಹರೀಶ್, ಭಾವರ, ಇಂಚರ, ತ್ರಿಷಾ, ಪ್ರಕಾಶ್ ಇವರೆಲ್ಲರೂ ನಾಗಮಂಗಲದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಶುಭೋದಯಗಳು ಮೇಡಮ್. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಬಂದಿದೆ. ಯಾರ್ತು ಚಿದಾನಂದ ಅವರು ಟಿ ಬಿ ಸರ್ಕಲಿಂದ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿರೋರು ತೇಜಸ್ವಿನಿ, ಲಕ್ಷ್ಮೀಕಾಂತ್, ಯಶಸ್ವಿನಿ, ಯಶ್ವಂತ್, ಸುಮಲತಾ ಇವರು ಚನ್ನನಗುಡ್ಡೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿರೋದು ಯಾರಿದು, ನಿಮ್ಮ ಹೆಸರಿನೊಂದಿಗೆ ಮೆಸೇಜನ್ನು ಕಳಿಸಿ, ಆಗ ನಮಗೂ ಓದೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಹೇಳ್ತಾ ಮತ್ತೊಬ್ಬರು ಮೆಸೇಜ್ ಬಂದಿದೆ. ವೆಂಕಟೇಶ್ ನಾಯಕ್ ಅವರು ಕಡೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರಸನ್ನ ಭಟ್ ಅವರು ಭರತನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಹಾಡುಗಳೆಲ್ಲ ತುಂಬ ಸುಮಧುರವಾಗಿದೆ ಅಂತ ಹೇಳಿ ಸತೀಶ್ ಚಂದ್ರ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಷಣ್ಮುಖ ಹಳೆ ಬಾತಿ ಗ್ರಾಮ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿದ್ದನೂರು ಸುರೇಶ್ ಅವರು, ಹಾಗೆ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು, ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಅರುಣಾ ಮೈತ್ರಿ ಅವರು, ಜೆ ಸಿ ನಗರ್ ಪೋಸ್ಟ್ ಆಫೀಸಿಂದ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಖಂಡಿತ ಎಲ್ಲರ ಗೀತೆಯನ್ನು ಪ್ರಸಾರ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಒಂದು ಸೊಗಸಾದ ಗೀತೆ ಹೊರಟ ಐ ಲವ್ ಯು ಚಿತ್ರದ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಕೆ ಕಲ್ಯಾಣ್. ಸಂಗೀತ ಸಂಯೋಜನೆ ಶಂಕರ್ ಜಿ ಆರ್.

ಸಮಯ ಆಗಿದೆ 9:52. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕವನಬಿಲ್ಲು. ಸಾಕಷ್ಟು ಸಂದೇಶಗಳು ಬಂದು ನನ್ನನ್ನು ತಲುಪಿತ್ತು. ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಜೈವಿಕ ಇಂಧನ ಎಂದರೆ ಸಸ್ಯಗಳು ಅಥವಾ ಪ್ರಾಣಿಗಳ ತ್ಯಾಜ್ಯ ಮತ್ತು ಅವಶೇಷಗಳಂತಹ ಜೈವಿಕ ವಸ್ತುಗಳಿಂದ ಬಯೋಮಾಸ್. ಇದರಿಂದ ಉತ್ಪಾದಿಸಲಾಗುವ ಒಂದು ನವೀಕರಿಸಬಹುದಾದ ಇಂಧನ ಆಗಿದೆ. ಇದು ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಪಳೆಯುಡಿಕೆ ಇಂಧನಗಳಿಗೆ ಒಂದು ಪರಿಸರ ಸ್ನೇಹಿ ಪರ್ಯಾಯವಾಗಿದ್ದು ಗಾಳಿ ಮಾಲಿನ್ಯ ಮತ್ತು ಕಾರ್ಬನ್ ಹೊರ ಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಅಂದರೆ ಇದು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಬರುತ್ತೆ, ಅಂದರೆ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ ಇದರಿಂದ ಅಂತ ಅವರು ಹೇಳ್ತಾ ಇರೋದು. ಹಾಗೆ ಬಯೋ ಎಥನಾಲ್, ಬಯೋ ಡೀಸೆಲ್ ಇದರ ಪ್ರಮುಖ ಪ್ರಕಾರಗಳು ಅಂತ ಹೇಳಿ ಒಂದು ಇನ್ಫಾರ್ಮೇಟಿವ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. BTM ಲೇಔಟಿಂದ ತುಂಬಾ ಧನ್ಯವಾದಗಳು. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದರು ತಮ್ಮ ನೆಚ್ಚಿನ ಗೀತೆಗಾಗಿ ಅನಂತಕುಮಾರ್ ಅವರು ಗುಬ್ಬಿಯಿಂದ. ಹಾಗೆ ಎನಿ ಸಾಂಗ್ ಫ್ರಮ್ ಮೀ ಅಂತ ಹೇಳಿ ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಖುಷಿಯಾಯಿತು. ಹಾಗೆ ಸತೀಶ್ ನೆಚ್ಕೆರೆ ಅವರು, ಹಾಗೆ ಶ್ರೀಕಂಠನ್ ಅವರು ಅಗ್ರಹಾರ ಮೈಸೂರಿಂದ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಷಣ್ಮುಖ ಅವರು ಹಳೆಗತಿ ಪ್ರಾಮ ಇಲ್ಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್ ಅಂತ ಹೇಳಿ ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ವೇತಾ ಎಸ್ ಅವರು ಸುಳ್ಯದಿಂದ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಿಸಪ್ಪ ಕರ್ಮಡಿ,

ಸಮಯ 9:57 ಆಗಿದೆ. ಇದಾಗಿತ್ತು ಇಂದಿನ ಕಾರ್ಯಕ್ರಮ. ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಅಜ್ಜಿ ಪ್ರಿಯಾಂಕಾ. ಸದಾ ಕೇಳ್ತಾರೆ ಕೇಳಿಸ್ತಾರೆ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:35 ಆಗಿದೆ. ಸಿನಿ ಚಿಟ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಾಧು ಕೋಕಿಲ ಅವರನ್ನು ನಾವು ಕಾಮಿಡಿಯನ್ ಆಗಿ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಹೊಟ್ಟೆ ಹುಣ್ಣಾಗುವಷ್ಟು ನಮಗೆ ಮನರಂಜನೆಯನ್ನು ನೀಡಿದ್ದಾರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ. ಆದರೆ ಈ ವ್ಯಕ್ತಿ ಅಷ್ಟೇ ಸುಮಧುರವಾಗಿ ಸಂಗೀತದಿಂದ ನಮ್ಮನ್ನೆಲ್ಲ ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂದರೆ ಆಶ್ಚರ್ಯಪಡಬೇಕಾದ್ದೆ. ಉಪೇಂದ್ರ ಅವರ ಜೊತೆಗೂಡಿ ಪ್ರೋತ್ಸಾಹ ಅವರ ಸ್ನೇಹದೊಂದಿಗೆ ಇಶ್ ಸಿನಿಮಾದಿಂದ ಸಂಗೀತ ಸಂಯೋಜನೆಗೆ ಹೆಜ್ಜೆ ಹಾಕಿ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತವನ್ನು ನೀಡಿ ಸೈ ಅನಿಸಿಕೊಂಡಂತಹ ವ್ಯಕ್ತಿ ಅಂದರೆ ಅದು ನಮ್ಮೆಲ್ಲರ ನೆಚ್ಚಿನ ಸಾಧು ಕೋಕಿಲ ಅವರು. ಇವತ್ತು ಅವರ ಸಂಗೀತದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಗೋಣ ಅಂತ ಹೇಳ್ತಾ ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಮೆಲ್ಲು. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಉಷ್ ಚಿತ್ರದಿಂದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಧು ಕೋಕಿಲ ಅವರ ಸಂಯೋಜನೆ ಇರುವಂತಹ ಈ ಗೀತೆ ಕೇಳ್ತಾರೆ, ಇದು ಕನ್ನಡ ಕಾಮನ ಮೆಲ್ಲು.

ಸಮಯ 10:13:54 ಆಗಿದೆ. ಹೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ ಬೋ ಕನ್ನಡ ಕಾಮನ ಬೆಲ್ಲು. ಸಾಧು ಕೋಕಿಲ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವರು ಎಷ್ಟು ನಿಪುಣರು ಅಂದರೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನ ಇವರು ಸರಾಗವಾಗಿ ನುಡಿಸ್ತಾರಂತೆ. ಅಂತಹ ಸಂಗೀತದ ಮಹಾನ್ ಮೇಧಾವಿ ಅಂದರೆ ಅದು ನಮ್ಮ ಸಾಧು ಕೋಕಿಲ. ಯಾರಿಗಾದರೂ ಕೇಳಿದ್ರೆ ಸಾಧು ಕೋಕಿಲ ಅವರ ಕಾಮಿಡಿ ನಮಗೆ ತುಂಬ ಇಷ್ಟ, ನಾನು ಅವರ ಕಾಮಿಡಿಗೆ ದೊಡ್ಡ ಫ್ಯಾನ್ ಅಂತ ಹೇಳ್ತಾರೆ. ಆದರೆ ನೀವು ಅವರ ಸಂಗೀತವನ್ನು ಕೇಳಿದ್ರೆ ಫಸ್ಟ್ ಹೇಳೋದು ಇಲ್ಲ, ನಾನು ಅವರ ಸಂಗೀತಕ್ಕೆ ಫಸ್ಟ್ ಫ್ಯಾನ್, ಆಮೇಲೆ ಕಾಮಿಡಿಗೆ ಅಂತ ಹೇಳ್ತೀರ. ಅವರಿಗೂ ಕೂಡ ಅಷ್ಟೇ, ಸಂಗೀತ ಅಂದರೆ ಅಷ್ಟೇ ಪ್ರೀತಿ. ಅಷ್ಟೇ ಪ್ರೀತಿಯಿಂದ ಅವರು ಎಲ್ಲ ಚಿತ್ರಗಳಿಗೂ ಸಂಗೀತವನ್ನು ನೀಡಿದ್ದಾರೆ. ಅವರೇ ಸಂಗೀತ ನಿರ್ದೇಶಿಸಿರುವಂಥ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಹರಿಹರನ್ ಅವರ ಧ್ವನಿಯಲ್ಲಿ ಲಾಲಿ ಹಾಡು ಚಿತ್ರದಿಂದ ಈ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೆ ಕಲ್ಯಾಣ್ ಅವರದು ಸಾಹಿತ್ಯ ಈ ಗೀತೆಗಿದೆ. ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ 10:25 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಾಧು ಕೋಗಿಲೆ ಅವರ ಸಂಗೀತದ ಪಯಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಂಗೀತದ ಕುಟುಂಬದಿಂದಾನೇ ಬಂದಂತಹ ಸಾಧು ಕೋಗಿಲೆ ಅವರಿಗೆ ಸಂಗೀತದ ಮೇಲೆ ಪ್ರೀತಿ ಉಂಟಾಗೋದು ಆಶ್ಚರ್ಯ ಏನಿಲ್ಲ ಬಿಡಿ. ಯಾಕಂದರೆ ಅವರ ತಂದೆ ಕೂಡ ಒಬ್ಬ ವಯಲಿನ್ ಪ್ಲೇಯರ್, ಹಾಗೆ ತಬಲಾ ಪ್ಲೇಯರ್ ಆಗಿದ್ದರು. ತಾಯಿ ಕೂಡ ಒಬ್ಬ ಸಿಂಗರ್, ಮಂಗಳ ಅವರು ಸಿಂಗರ್ ಆಗಿದ್ದರು. ಹಾಗೆ ಅವರ ಅಣ್ಣ, ಅವರ ತಂಗಿ ಇವರೂ ಕೂಡ, ತಂಗಿ ಕೂಡ ಸಿಂಗರ್, ಹಾಗೆ ಅವರ ಅಣ್ಣ ಕೂಡ ಮ್ಯೂಸಿಕ್ನಲ್ಲೇ ಇದ್ದಾರೆ. ಹೀಗೆ ಎಲ್ಲರೂ ಸಂಗೀತದವರೇ ಆಗಿರೋದ್ರಿಂದ ಸಂಗೀತ ಪ್ರೇಮಿಯಾಗಿ ಸಂಗೀತದಲ್ಲಿ ಇಷ್ಟು ಸಾಧನೆ ಮಾಡೋದು ಆಶ್ಚರ್ಯ ಅಲ್ಲ ಅಂತ ಅನ್ಬೋದು. ಆದರೆ ಇವರ ಸಾಧನೆಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನಟನೆ ಅನ್ನೋದೇ ಒಂದು ಮಹಾನ್ ಸಾಧನೆ, ಅದರಲ್ಲೂ ಜನರನ್ನು, ವೀಕ್ಷಕರನ್ನು ನಗಿಸೋದು ಅಂತ ಅಂದ್ರೇ ಒಂದು ದೊಡ್ಡ ಸಾಧನೆ. ಅದರ ಜೊತೆ ಜೊತೆಗೆ ಇಷ್ಟು ಮಹಾನ್ ಸಂಗೀತವನ್ನು ನೀಡಿದಂತಹ ಒಬ್ಬ ದೊಡ್ಡ ಮಹಾನ್ ಕಲಾವಿದನಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ. ಅವರ 52 ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮ ಕನ್ನಡ ಕಾಮನಬೆಲೆಯಲ್ಲಿ ಅಂತ ಹೇಳಿದ. ಸುಂಟಗಾಡಿ ಚಿತ್ರದಿಂದ ಈ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕುನಾಲ್ ಗಾಂಜಾವಾಲ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ರಂಗನಾಥ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇಟ್ಸ್ ಸಾಧು ಕೋಗಿಲೆ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:38:08. ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಧು ಕೋಗಿಲ ಅವರ ಸಂಗೀತದ ಪಯಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಅವರು ಆಗಲೇ ಹೇಳಿದಾಗೆ ಉಷ್ ಸಿನಿಮಾದಿಂದ ಸಂಗೀತವನ್ನು ಶುರು ಮಾಡ್ತಾರೆ. ಇವರ ಮೊದಲ ಹೆಜ್ಜೆ ಒಂದರ ಹಿಂದೆ ಒಂದು ಅಂತ ಸತತವಾಗಿ 200 ಸಿನಿಮಾಗಳಿಗೆ ಇವರು ಸಂಗೀತವನ್ನು ನೀಡ್ತಾರೆ. ಒಂದು ಟೈಮ್ನಲ್ಲಂತೂ ಈಗಲೂ ಕೂಡ ಒಂದು ಟೈಮ್ ಅಂತ ಯಾಕೆ ಹೇಳೋದು, ಈಗಲೂ ಕೂಡ ಸಾಧು ಕೋಗಿಲ ಅವರು ಇಲ್ಲದಿರೋ ಸಿನಿಮಾಗಳೇ ಇಲ್ಲ. ಅವರ ಹಾಸ್ಯ ಪಾತ್ರದಲ್ಲಿ ನಟಿಸಿರುವಂತಹ ಸಿನಿಮಾಗಳು ಸಾಕಷ್ಟಿದೆ. ಅಂತಹ ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ಇಷ್ಟೊಂದು ಸಂಗೀತಗಳಿಗೆ ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ ಅಂತ ಅಂದರೆ ಅವರ ಸಂಗೀತದ ಬಗೆಗಿನ ಪ್ರೀತಿ ಎಷ್ಟಿದೆ ಅಂತ ನೀವೇ ಅಂದಾಜು ಮಾಡಬಹುದು. ಇನ್ನು ಕೆಲವೊಬ್ಬರು ಸಂದೇಶಗಳನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ, ಸಾಧು ಕೋಕಿಲ ಅವರ ಹಾಡುಗಳು ಅಷ್ಟೇ ಮಧುರವಾಗಿದೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಮೆಸೇಜ್ ಮಾಡಿರೋರು ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸಾಧು ಕೋಕಿಲ ಅವರ ಬಗ್ಗೆನ ಚಿಕ್ಕ ಚಿಕ್ಕ ಮಾಹಿತಿಗಳು ಹಾಗೆ ಅವರ ಹಾಡುಗಳು ಎರಡೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಾಧು ಕೋಕಿಲ ಅವರ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಅವರ ಸಂಗೀತದ ಪಯಣ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ಹೇಳಿ ನಮ್ಮ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತಮ್ಮ ವಿಭಿನ್ನ ಹಾಸ್ಯ ಅಭಿನಯದ ಜೊತೆಗೆ ಹಲವಾರು ಯಶಸ್ವಿ ಚಿತ್ರಗಳಿಗೆ ಸಂಗೀತ ನೀಡಿರುವ ಸಾಧು ಕೋಕಿಲ ಸಾಹೇಬರ ಬಗೆಗಿನ ಮಾಹಿತಿ ಹಾಡುಗಳು ತುಂಬಾ ಸೊಗಸಾಗಿದೆ. ಹಾಡುಗಳಂತೂ ಬಹಳಾನೇ ಇಷ್ಟ, ಅದರಲ್ಲೂ ಅವರ ರಕ್ತ ಕಣ್ಣೀರು ಚಿತ್ರದ ಹಾಡನ್ನು ನಮಗೆ ತುಂಬ ಇಷ್ಟ ಅಂತ ಹೇಳಿ

ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಶುಭೋದಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸುಮಿತ್ರಾ ಕೆಂಪರಾಜ್ ಅವರು ಅನ್ನಪೂರ್ಣೇಶ್ವರಿ ನಗರ್ ಇಲ್ಲಿಂದ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಪಾರ್ವತಿ ಮೋಹನ್ ಕುಮಾರ್ ಅವರು ಕೆ ಎಚ್ ಬಿ ಕಾಲೋನಿ ದಾವಣಗೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂಗೀತ ನಿರ್ದೇಶನದ ತುಂಬಾ ಚೆನ್ನಾಗಿದೆ, ಅವರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮಗೆ ರಕ್ತ ಕಣ್ಣೀರು ಸಾಂಗ್ ಇಷ್ಟ ಅಂತ ಹೇಳ್ತಾ ಇರೋರು ರೂಪಾಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್, ಸುಮಲತಾ ಇವರು ಚನ್ನನಕುಂಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತು ಮಾಲಾಶ್ರೀಯವರ 53rd ಬರ್ಡೇ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಮ್ಮ ಮಾಲಾಶ್ರೀ ಮೇಡಮ್ ಅವರ ಹುಟ್ಟಿದ ಹಬ್ಬ, ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮತ್ತೆರಡು ಸೊಗಸಾದ ಗೀತೆಗಳು ಇತ್ತೀಚಿನ ಪ್ರೀತಿಯ ಚಿತ್ರದಿಂದ ಮೂಡಿ ಬರ್ತಾ ಇದೆ. ವಾಣಿ ಹರಿಕೃಷ್ಣ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ ಅವರು. ಹಾಗೆ ಈ ಸಂಗೀತ ಸಂಯೋಜನೆ ಸಾಧಕ್ಕೋಗಿಲ್ಲ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:50. ನೀವು ಕೇಳ್ತಾ ಇದ್ದೀರಾ ಇದು ನಿಮ್ಮ ಕನ್ನಡದ ಕೌಂಡ್ ಬೆಲ್ಲು. ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಸಹ ಸಾಧುಕೋಕಿಲ ಅವರ ಹಾಸ್ಯ ಮತ್ತು ಹಾಡುವಂಥ ಎಲ್ಲ ಹಾಡುಗಳು ನಮಗೆ ತುಂಬಾ ಇಷ್ಟ, ಸೊಗಸಾಗಿರುತ್ತೆ ಅಂತ ಹೇಳಿ ಅನಿತಾ ತಿರುಮಲೆಯವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾಕ್ರಿ ಮೇಡಮ್ ನೆಗಡಿ ಆಗಿದೆಯಾ, ವಾಯ್ಸ್ ಒಂಥರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನನಗೆ ಸ್ವಲ್ಪ ನೆಗಡಿ ಆಗಿದೆ. ನಮ್ಮ ಕೇಳುಗರೆಲ್ಲರೂ ನನ್ನನ್ನು ಕ್ಷಮಿಸಬೇಕು, ಧ್ವನಿ ಸ್ವಲ್ಪ ಏರುಪೇರು ಆಗಿದೆ ಅಂತ ನನಗೆ ತಿಳಿದಿದೆ. ಹಾಗಾಗಿ ಕೇಳುಗರಲ್ಲಿ ಕ್ಷಮೆಯನ್ನು ಕೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಸಾಧುಕೋಕಿಲ ಅವರ ಬಗ್ಗೆ ಮಾಹಿತಿ ಹಾಗೆ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ, ಅವರ ಹಾಡುಗಳೆಲ್ಲ ಸೊಗಸಾಗಿದೆ ಅಂತ ಹೇಳಿ ಶ್ವೇತಾ ಎಸ್ ಅವರು ಸುಳ್ಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಬಸವರಾಜು ಅವರು ಹೊಸಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿ ಬಹಳ ಒಳ್ಳೆಯ ಹಾಡುಗಳನ್ನು ಪ್ಲೇ ಮಾಡಿದ್ದಾರೆ, ತುಂಬ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕೇಳುಗರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಂದಿನ ಸಿನಿಚಿಟಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಂದು ಸ್ವಲ್ಪ ನೆಗಡಿ ಆಗಿದ್ದರಿಂದ ಧ್ವನಿಯಲ್ಲಿ ಏರುಪೇರಾಗಿದೆ, ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ನಾನು ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

0: www.suryaghar.gov.in ನಲ್ಲಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸಮಯ 11:30 ಈ ಹೊತ್ತಿನಲ್ಲಿ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ನಿಮ್ಮ ಪ್ರೀತಿಯ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸುವಂತಹ ಸಮಯ ಇದು. ಇಡೀ 1 ಗಂಟೆಯ ಹೊರತು ಚಂದ ಅತಿ ಚಂದ ಅನಿಸುವಂತಹ ನಮ್ಮನ್ನ ಭಾವಲೋಕದ ವಿಹಾರಿಯಾಗಿಸುವಂತಹ ಗೀತೆಗಳಿಗೆ ಮೀಸಲು. ನೀವು ಇಷ್ಟಪಟ್ಟಂತಹ ಹಳೆಯ ಹಿಂದಿ ಗೀತೆಗಳಿಗೆ ರಿಕ್ವೆಸ್ಟ್ ಕಳಿಸೋದಕ್ಕೆ ಶುರು ಮಾಡಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಹಾಗೆಯೇ ಇವತ್ತು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಟೈಮ್ನಲ್ಲಿ ಇವತ್ತು ಕಂಪೋಸರ್ ಒಬ್ಬರ ಕುರಿತಾಗಿ ಮಾತಾಡ್ತೀವಿ. ಇವರು ಲತಾ ಮಂಗೇಶ್ಕರ್ ಅವರನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟವರು. ಹಾಗೆಯೇ ಲತಾ ಮಂಗೇಶ್ಕರ್ ಅವರ ಕುರಿತಾಗಿ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರ ಇರುತ್ತೆ ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಸಮಯದಲ್ಲಿ. ಇದಲ್ಲದೆ ನೀವು ಕೂಡ ಅಭೂತಪೂರ್ವ ಅಂತ ಅನಿಸುವಂತಹ, ರೋಚಕ ಅಂತ ಅನಿಸುವಂತಹ ವಿಷಯಗಳು ನಿಮ್ಮಲ್ಲಿ ಇದ್ರೆ, ಬಾಲಿವುಡ್ನ ಕುರಿತಾಗಿ, ಬಾಲಿವುಡ್ನ ಸೆಲೆಬ್ರಿಟೀಸ್ನ ಕುರಿತಾಗಿ ಆ ಕಾಲದ ಕಥೆಗಳು ನಿಮ್ಮಲ್ಲಿ ಇದ್ರೆ ನಮಗೆ ಬರೆದು ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ ಅಂತ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ವಿ. ಇದೀಗ ಚಂದದ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬರ್ತಾ ಇದೆ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ಕೇಳ್ತಾ ಇರಿ ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ತುಂಬ ಜನ ಸಂದೇಶವನ್ನು ಕಳಿಸ್ತೀರಿ ಈ ಸಮಯದಲ್ಲಿ, ಅದೇ ಖುಷಿಯಾಗೋದು. ಮೊದಲಿಗೆ ನಮಗೆ ಸಂದೇಶ ಕಳಿಸಿದ್ದು ದಿಲೀಪ್ ಕಲ್ಯಾಣ್ಕರ್ ಅವರು, ನಮಗಾಗಿ ಒಂದು ಹಾಡು ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಸುಧಾಮೂರ್ತಿ ಅವರು, ಹಾಗೆ ನನ್ನ ಪ್ರೀತಿಯ ಗೀತೆಯನ್ನು ಕೂಡ ಕೇಳಿಸಿ ಅಂತ ದಿವಾಕರ್ಷಣ ಈ ಮೂಡುಬಿದ್ರೆಯಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ರಾಜಾಜಿನಗರದಿಂದ. ಹಾಗೆಯೇ ಸಪ್ರೇಮ್ ನಮಸ್ಕಾರ್ ಅಂತ ಹೇಳಿ ಹಿಂದಿಯಲ್ಲೇ ಟೈಪ್ ಮಾಡಿ ಮೆಸೇಜ್ನ ಕಳಿಸಿದ್ದಾರೆ ಹೀರಾಮಣಿ ವರ್ಮಾ ಮತ್ತು ಕುಟುಂಬದವರು. ಹಾಗೆಯೇ ನಂಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ. ಖೇಮ್ಚಂದ್ ಅವರ ಕುರಿತಾಗಿ ಮಾಹಿತಿ ಇರುತ್ತೆ ಅಂತ ಹೇಳಿ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ನೇತ್ರಾ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸ್ತಾ. ಹಾಗೆಯೇ ರಾಜೇಂದ್ರ ಬನಶಂಕರಿಯಿಂದ ಮತ್ತು ಅನಿತಾ ತಿರುಮಲೈ ತಿರುಮಲೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರೆ ನಂಗೂ ಕೂಡ ಒಂದು ಒಳ್ಳೆಯ ಗೀತೆ ಬೇಕು ಅಂತ ಹೇಳಿ ಇವರ ಹೆಸರನ್ನ ಹಾಕಿಲ್ಲ. ರಾಯಚೂರಿಂದ ಆಶಿಕ್ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ನಿಮ್ಮ ಪ್ರೀತಿಯ ಗೀತೆಗಳನ್ನ ಕೇಳಿಸುವಂತಹ ಸಮಯ ಇದು. ಪ್ರತಿ ದಿನವೂ ಕೂಡ ಹೊಸ ದಿನ, ಹಾಗೆಯೇ ಪ್ರತಿ ದಿನವೂ ಕೂಡ ಹೊಸ ಹೊಸ ರಿಕ್ವೆಸ್ಟ್ನ ನೀವು ಕಳಿಸುವುದೇ ನಮಗೆ ಖುಷಿಯಾಗೋದು. ಇಲ್ಲ ಅಂತಂದರೆ ಒಂದು ಗಂಟೆಯ ಹೊತ್ತಿನಲ್ಲಿ ಮೂರು ನಾಲ್ಕು ರಿಪೀಟೆಡ್ ಸಾಂಗ್ಸ್ ಇದ್ದರೆ ಯಾರಿಗಾದರೂ ಕೂಡ ಬೇಜಾರಾಗುತ್ತೆ. ಆದರೆ ಹಾಗಾಗದೆ ಪ್ರತಿ ದಿನವೂ ಕೂಡ ಹೊಸ ಹೊಸ ಗೀತೆಗಳಿಗಾಗಿ, ಹೊಸ ಹೊಸ ಗೀತೆ ಅಂದರೆ ಇದು ಹಳೆಯ ಹಿಂದಿ ಗೀತೆಗಳಾದರೂ ಕೂಡ ಬೇರೆ ಬೇರೆ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತಿರಲ್ಲ, ಮತ್ತು ಅದಕ್ಕಾಗಿ ನೀವು ಹಾಕುವಂತಹ ಪರಿಶ್ರಮ, ಅದಕ್ಕಾಗಿ ನೀವು ಹಾಕುವಂತಹ ಎಫರ್ಟ್, ಇದು ಕೂಡ ನಮಗೆ ಮೆಚ್ಚುಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಚಂದದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಅಂತ ಹೇಳ್ತಾನೆ. ನೀವೇ ಮೆಚ್ಚಿದ ಗೀತೆಗಳನ್ನ ಒಂದಾದ ಮೇಲೊಂದರಂತೆ ಕೇಳಿಸ್ತಾ ಇದ್ದೀವಿ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ನೀವು ಕೂಡ ನಿಮ್ಮ ಪ್ರೀತಿಯ ಸಂದೇಶವನ್ನು ನಮಗೆ ತಲುಪಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾವಿವತ್ತು ಡೆತ್ ಆನಿವರ್ಸರಿ ಅಂತ ಹೇಳಿದ್ವಿ, ಹಾಗೇನೆ ಯಾರದ್ದು ಅಂತ ಕೂಡ ನೀವು ಗೆಸ್ ಮಾಡಿ ನಮಗೆ ಮೆಸೇಜ್ ಕೂಡ ಮಾಡಿದ್ರಿ. ಖೇಮಚಂದ್ ಪ್ರಕಾಶ್ ಅವರ ಡೆತ್ ಆನಿವರ್ಸರಿ ಇವತ್ತು. ಅವರನ್ನ ತುಂಬ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಸ್ಮರಿಸ್ತಾ ಇದ್ದೀವಿ. ಯಾಕೆಂದರೆ 1940 ದಶಕದಲ್ಲಿ ಆಗಿನ್ನೂ ಕೂಡ ಹಿಂದಿ ಚಲನಚಿತ್ರ ರಂಗ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಕಂಪೋಸರ್ ಆಗಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟವರು ಇವರು. ಸೈಗಲ್ ಅವರು ಹಾಡ್ತಿದ್ದಂತಹ ಕಾಲ ಅದು. ಲತಾ ಮಂಗೇಶ್ಕರ್ ಹಾಗೆ ಕಿಶೋರ್ ಕುಮಾರ್ ಅವರನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟವರು ಕೂಡ ಇವರೇ ಅಂತ ಹೇಳಬಹುದು. ಹಾಗೆಯೇ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ ಕೂಡ ಹೇಳಬೇಕಿತ್ತು ಅಂತ ಹೇಳಿದೆ. ಅದು ಏನು ಅಂತ ಅಂದರೆ, ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಹಲ್ ಅನ್ನುವಂತಹ ಸಿನಿಮಾದ ಗೀತೆಗಳು, ಹಾಗೆಯೇ ಜಿದ್ದಿ ಸಿನಿಮಾದ ಗೀತೆಗಳು ಪ್ರಸಾರ ಆಗ್ತಾ ಇದ್ದಂತಹ ಕಾಲ ಅದು. ಆಗೆಲ್ಲ ಕೂಡ ಸಿನಿಮಾದ ಗೀತೆಗಳು ಪ್ರಸಾರ ಆಗಬೇಕಾದ್ರೆ ಅಲ್ಲಿ ಅಭಿನಯಿಸಿದಂತಹ ಒಂದು ಪಾತ್ರದ ಹೆಸರನ್ನು ಹೇಳುವುದು ಚಾಲ್ತಿಯಲ್ಲಿ ಇತ್ತಂತೆ. ಆದರೆ ಮೊದಲ ಸಲ ಆಯೇಗ ಆನೆವಾಲ ಗೀತೆಯನ್ನು ಕೇಳಿದಂತಹ ಕೇಳುಗರು ರಾಶಿ ರಾಶಿ ಪತ್ರಗಳನ್ನು ಬರೆದ್ರಂತೆ ಆಲ್ ಇಂಡಿಯಾ ರೇಡಿಯೋಗೆ, ಯಾರದ್ದು ಆ ಧ್ವನಿ, ಯಾರದ್ದು ಆ ಧ್ವನಿ ಅಂತ ಕೇಳ್ತಾ. ಅಂದರೆ ಅಷ್ಟರ ಮಟ್ಟಿಗೆ ಕೇಳುಗರ ಮನಸ್ಸಿನಲ್ಲಿ ಅದು ಪ್ರಭಾವವನ್ನು ಬೀರಿತ್ತು ಮತ್ತು ಅಷ್ಟು ಮೆಚ್ಚುಗೆಯನ್ನು ಮೂಡಿಸಿತ್ತು. ಯಾರದ್ದು ಆ ಧ್ವನಿ, ಆಲ್ ಇಂಡಿಯಾ ರೇಡಿಯೋಗೆ ರಾಶಿ ರಾಶಿ ಪತ್ರಗಳನ್ನು ತರಿಸಿದಂತಹ ಧ್ವನಿ ಯಾರದ್ದು ಅಂತ ಹೇಳಿದರೆ ಲತಾ ಮಂಗೇಶ್ಕರ್ ಅವರದ್ದು. ಅದಾದ ಮೇಲೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಲತಾ ಮಂಗೇಶ್ಕರ್ ಅವರ ಹೆಸರನ್ನು ಪ್ರಸಾರ ಮಾಡೋದಕ್ಕೆ ಪರ್ಮಿಷನ್ನ ತಗೊಂಡು ಪ್ರಸಾರವನ್ನು ಮಾಡಲಾಯಿತಂತೆ. ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋದಿತ್ತು. ಖೇಮ್ಚಂದ್ ಅವರು 1939 ಘಾಜಿ ಸಲಾಹುದ್ದೀನ್ ಒಂದು ಚಿತ್ರದ ಮೂಲಕ, ಅದಾದಮೇಲೆ ಮೇರಿ ಅಂಖೇನ್ ಅನ್ನುವಂತಹ ಚಿತ್ರದ ಮೂಲಕ ಸಿಂಗರ್ ಆಗಿ ಮ್ಯೂಸಿಕ್ ಕಂಪೋಸರ್ ಆಗಿ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಆಜ್ ಕಾ ಹಿಂದೂಸ್ತಾನ್, ದಿವಾಲಿ, ಹೋಲಿ, ಪಾಗಲ್, ಬಾಂಬಾಯ್ ಕಿ ಸೈರ್, ಹಾಗೆ ಪರ್ದೇಸಿ, ಪ್ಯಾಸ್, ಶಾದಿ, ಫರಿಯಾದ್, ಖಿಲೋನಾ, ಮಹೇಮಾನ್, ಚಾಂದನಿ, ಹೀಗೆ ಸಾಲು ಸಾಲು ಚಿತ್ರಗಳಿಗೆ ಇವರು ಮ್ಯೂಸಿಕ್ ಕಂಪೋಸ್ ಮಾಡಿದರು. ಮತ್ತು ಲತಾ ಮಂಗೇಶ್ಕರ್ ಅವರಿಗೆ ಹಿಂದಿ ಚಲನಚಿತ್ರ ರಂಗದಲ್ಲಿ ಒಂದು ಶಾಶ್ವತವಾದಂತಹ ಸ್ಥಾನ, ಗಟ್ಟಿಯಾದಂತಹ ಹೆಜ್ಜೆ ಊರೋದಕ್ಕೆ ಸಹಾಯ ಮಾಡಿದವರಲ್ಲಿ, ಅಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೊಟ್ಟವರಲ್ಲಿ ಖೇಮ್ಚಂದ್ ಅವರು ಕೂಡ ಒಬ್ಬರು. ಹಾಗಾಗಿ ಅವರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಸ್ಮರಿಸ್ತಾ ಇದ್ದೀವಿ. ಹಾಗೆಯೇ ನೀವು ಕೂಡ ಕಳಿಸಿದಂತಹ ಇಂಟ್ರೆಸ್ಟಿಂಗ್ ಟ್ರಿವ್ಯಾ ನಮ್ಮ ಕೈ ಸೇರಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅದರ ಕುರಿತಾಗಿ ಕೂಡ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪ್ರೀತಿಯಿಂದ ಸಂದೇಶ ಕಳಿಸ್ತಾ ಇದ್ದೀರಿ, ಹಾಗೆ ಒಳ್ಳೊಳ್ಳೆ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿ ಅಂತ ಹೇಳ್ತಾನೆ ನೀವೇ ಮೆಚ್ಚಿದ ಗೀತೆ ಇದೀಗ ನಿಮಗಾಗಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾವನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋಗೆ. ನೀವು ಕೂಡ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಅಥವಾ ಸಮಾಚಾರ ಇದ್ರೆ ಕಳಿಸ್ಕೊಡ್ಬಹುದು ಅಂತ ಹೇಳಿದ್ದೆ. ಎಂದಿನಂತೆ ಎನ್ ಆರ್ ಪ್ರಸಾದ್ ಅವರು ತುಂಬ ರಿಸರ್ಚ್ ಮಾಡಿ ಒಂದು ವಿಷಯವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಮ್ಯೂಸಿಕ್ ಡೈರೆಕ್ಟರ್, ಕಂಪೋಸರ್ ಹಾಗೆ ಅರೇಂಜರ್ ಆದಂತಹ ಕೆರ್ಸಿ ಲಾರ್ಡ್ ಅವರು ಮತ್ತೆ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಅದು ಕೇಸರಿ ಲಾರ್ಡ್ ಅಲ್ಲ, ಯಾಕೆಂದರೆ ಅದು ಪಾರ್ಸಿ ಹೆಸರು. ಹಾಗಾಗಿ ಕೆರ್ಸಿ ಲಾರ್ಡ್ ಅವರ ಕುರಿತಾಗಿದೆ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಸಮಾಚಾರ. ಇವಾಗ ನಮಗೆಲ್ಲ ಮ್ಯೂಸಿಕ್ ಕಂಪೋಸರ್ ಅಂದರೆ ಗೊತ್ತಿರುತ್ತೆ, ಅಂದರೆ ಅವರು ಮ್ಯೂಸಿಕ್ನ ಕಂಪೋಸ್ ಮಾಡಿರ್ತಾರೆ, ಅದಕ್ಕೆ ಬೇಕಾದಂತಹ ರಾಗವನ್ನು ವಾದ್ಯವನ್ನು ಸಂಯೋಜನೆ ಮಾಡಿರ್ತಾರೆ ಅಂತ ಗೊತ್ತಿರುತ್ತೆ. ಆದರೆ ಅರೇಂಜರ್ ಅನ್ನುವಂತಹ ಪದವೇ ತುಂಬ ವಿಶಾಲವಾದದ್ದು. ಮತ್ತು ಅರೇಂಜರ್ಗಳು ಮ್ಯೂಸಿಕ್ ಕಂಪೋಸರ್ಗಿಂತ ಇನ್ನೂ ಕ್ರಿಟಿಕಲ್ ಆಗ್ತಾರೆ ಯಾವುದೇ ಒಂದು ಹಾಡನ್ನು ಕಂಪೋಸ್ ಮಾಡಬೇಕಾದ್ರೆ. ಯಾಕೆಂದರೆ ಹಾಡಿನ ರಾಗ ಹೀಗಿರಬೇಕು, ಛಾಯೆ ಹೀಗಿರಬೇಕು, ಇಂತಿಂಥ ಇನ್ಸ್ಟ್ರೂಮೆಂಟ್ಸ್ನ ಬಳಸಬೇಕು ಅಂತಷ್ಟೇ ಕಂಪೋಸರ್ಸ್ ಎಷ್ಟೋ ಸಲ ಕೊಟ್ಟಿರ್ತಾರೆ. ಆದರೆ ಅರೇಂಜರ್ಗಳು ಯಾವ ಯಾವ ವಾದ್ಯಗಾರರು ಎಲ್ಲೆಲ್ಲಿ ಕೂರಬೇಕು, ಯಾವ ಸಾಲಿನಲ್ಲಿ ಕೂರಬೇಕು, ಎಷ್ಟು ಜನ ಕೂರಬೇಕು, ಎಷ್ಟು ವಾದ್ಯಗಳು ಒಟ್ಟಿಗೆ ನುಡಿಬೇಕು, ಯಾವುದು ಓವರ್ಲ್ಯಾಪಿಂಗ್ ಇರಬೇಕು, ಯಾವ ಬಿಟ್ ಆದಮೇಲೆ ಯಾವುದು ಶುರು ಆಗಬೇಕು, ಈ ರೀತಿ ಪ್ರತಿಯೊಂದು ಸಣ್ಣ ಡೀಟೇಲ್ಗಳಿಗೆ ಗಮನ ಕೊಟ್ಟು ಆ ರೀತಿಯಾಗಿ ಒಂದು ಹಾಡನ್ನು ಅದ್ಭುತವಾಗಿ ಕಟ್ಟಿಕೊಡೋದು, ಒಂದು ಶಿಲ್ಪದಂತೆ ತಯಾರು ಮಾಡೋದ್ರಲ್ಲಿ ಈ ಅರೇಂಜರ್ಗಳ ಪಾತ್ರ ಮಹತ್ವದ್ದಾಗಿರುತ್ತೆ. ಮ್ಯೂಸಿಕ್ ಕಂಪೋಸರೇ ಮ್ಯೂಸಿಕ್ ಅರೇಂಜರ್ ಕೂಡ ಆಗಿರೋದು ಕೆಲವೊಮ್ಮೆ. ಆದರೆ ಬಹಳಷ್ಟು ಸಲ ಏನಾಗುತ್ತೆ, ಮ್ಯೂಸಿಕ್ ಕಂಪೋಸರ್ ಒಂದು ಸ್ಥೂಲವಾದಂತಹ ರೂಪರಿಷಯನ ಕೊಟ್ಟಿರ್ತಾರೆ, ಅದಕ್ಕೆ ಬೇಕಾದಂತಹ ಸೂಕ್ಷ್ಮ ಮಾರ್ಪಾಡುಗಳನ್ನು ಈ ಅರೇಂಜರ್ಗಳು ಮಾಡ್ಕೊಳ್ತಾ ಬಂದಿರ್ತಾರೆ. ಇವಾಗ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ಎಷ್ಟೋ ಸಲ ಹಂಸಲೇಖ ಅವರ ಗೀತೆಗಳಿಗೆ ಅರೇಂಜರ್ ಆಗಿ ಕೆಲಸ ಮಾಡಿದ್ದು ಸ್ಯಾಕ್ಸ್ ರಾಜ ಅವರು. ಸ್ಯಾಕ್ಸ್ ರಾಜ ಅವರ ಹೆಸರು ಎಷ್ಟೋ ಕಡೆ ಕೇಳಿ ಬರಲೇ ಇಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಕ್ಸ್ ರಾಜ ಅವರನ್ನು ಕುರಿತಾಗಿ ಹಂಸಲೇಖ ಅವರ ಎಷ್ಟೋ ಶೋಗಳಲ್ಲಿ ಹೇಳಿರೋದನ್ನು ನೀವು ಕೇಳಿಸ್ಕೊಂಡಿರಬಹುದು. ಅದು ಅರೇಂಜರ್ಗಳ ಪಾತ್ರ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಮಗೆ ಕಳಿಸಿಕೊಟ್ಟಿರುವಂತಹ ಕೆರ್ಸಿ ಲಾರ್ಡ್ ಅವರು ಕೂಡ ಅತ್ಯುತ್ತಮ ಅರೇಂಜರ್ ಆಗಿ ಗುರುತಿಸಿಕೊಂಡವರು. 20-25 ಜನ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಗಳು ಇದ್ದಾಗ ಪ್ರತಿಯೊಂದು ಹಾಡಿನಲ್ಲೂ ಕೂಡ ಯಾವ ವಾದ್ಯವನ್ನು ಹೇಗೆ ಬಳಸಬೇಕು, ಅದು ವಯಲಿನಿಸ್ಟ್ಗಳಿರಬಹುದು, ಗಿಟಾರಿಸ್ಟ್ಗಳು, ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಇರಬಹುದು, ಹಾಗೆ ಫ್ಲೂಟ್, ಹಾರ್ಮೋನಿಯಂ, ಈ ರೀತಿ ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡ್ತಾ ಇದ್ದವರು ಇವರು. ಹಾಗೆಯೇ 50-90 ದಶಕದ ತನಕ ಆವತ್ತಿನ ಕಾಲದ ದಿಗ್ಗಜರಾದಂತಹ ಮದನ್ ಮೋಹನ್, ನೌಶಾದ್, ಜಯದೇವ್, ಕಲ್ಯಾಣ್ಜಿ, ಆನಂದ್ಜಿ, ಪಂಚಮ್ದಾ ಇಂಥವ್ರ ಎಲ್ಲರ ಹತ್ತಿರವೂ ಕೂಡ ಕೆಲಸ ಮಾಡಿದರು ಅರೇಂಜರ್ ಆಗಿ. ಕೆರ್ಸಿ ಲಾರ್ಡ್ ಆಲ್ಮೋಸ್ಟ್ ಮ್ಯೂಸಿಕ್ ರೂಮ್ಗಳಲ್ಲೇ ಬೆಳೆದ್ರು ಅಂತ ಹೇಳಿದರೆ ತಪ್ಪಾಗಲ್ಲ, ಬಾಂಬೆನಲ್ಲಿ. ಆಮೇಲೆ ಇವರು ತುಂಬ ಪರ್ಫೆಕ್ಷನಿಸ್ಟ್ ಆಗಿದ್ದರು, ಅದೇ ಕಾರಣಕ್ಕಾಗಿ ಮ್ಯೂಸಿಕ್ ಕಂಪೋಸರ್ಸ್ಗೆ ತುಂಬಾ ಇಷ್ಟವಾದಂತಹ ಹೆಸರು ಇವರದ್ದಾಗಿತ್ತು. ಮತ್ತು ಇವರ ಒಂದು ಫೇಮಸ್ ಸೇಯಿಂಗ್ ಏನು ಅಂತ ಅಂದರೆ, ನೀವು ಯಾವುದಾದ್ರೂ ಒಂದು ಹಾಡನ್ನು ಒಂದ್ಸಲ ರೆಕಾರ್ಡ್ ಮಾಡಿದ್ರಿ ಅಂತ ಅಂದರೆ ಅದನ್ನು ಮನಸ್ಸಿನಿಂದ ಅಳಿಸಿ ಹಾಕ್ಬಿಡಿ. ನೀವು ಮನಸ್ಸಿನಿಂದ ಅಳಿಸ್ಲಿಲ್ಲ ಅಂತಂದರೆ ಹೊಸ ಹಾಡನ್ನು ಸೃಷ್ಟಿಸೋಕೆ ಸಾಧ್ಯವೇ ಇಲ್ಲ ಅಂತ ಇವರು ಹೇಳಿದ್ರಂತೆ. ಹಾಗೆಯೇ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ನ ಕುರಿತಾಗಿ ಹೇಳಬೇಕಾದ್ರೂ ಕೂಡ ಯಾವತ್ತೂ ಕೂಡ ಒಂದು ಸೌಂಡ್ನ ರೀಪ್ಲೇಸ್ ಮಾಡೋದಕ್ಕೆ ಹೋಗಬೇಡಿ, ಅದರ ಬದಲು ಅದನ್ನು ಇಂಪ್ರೂವೈಸ್ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಒಂದು ಬೇಡ ಅಂತ ತೆಗೆದುಹಾಕೋದೆಷ್ಟು ಸುಲಭ, ಆದರೆ ಅದನ್ನು ನಮಗೆ ಬೇಕಾದ ಹಾಗೆ ಮಾರ್ಪಾಡು ಮಾಡಿಕೊಳ್ಳೋದ್ರ ಬಗ್ಗೆ ಇವರಿಗೆ ತುಂಬಾ ನಂಬಿಕೆ ಇತ್ತಂತೆ. ಹಾಗೆ ಶಾಲಿಮರ್ ಚಿತ್ರವನ್ನು ಕೃಷ್ಣ ಶಾ ಅವರು ಶುರು ಮಾಡಿದಾಗ ಹಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಇದ್ರು ಅಲ್ಲಿ, ಸರ್ ರೆಕ್ಸ್ ಹ್ಯಾರಿಸನ್, ಹಾಗೆ ಜಾನ್ ಸ್ಯಾಕ್ಸನ್, ಹಾಗೆ ಸೈಲೇವಿಯಾ ಮೈಲ್ಸ್ ಮುಂತಾದವರು ಕೂಡ ಇದ್ರು. ಆಗ ಕೆರ್ಸಿ ಲಾರ್ಡ್ ಅವರನ್ನೇ ಮ್ಯೂಸಿಕ್ ಕಂಪೋಸಿಷನ್ಗೆ ಹಾಗೆ ಮ್ಯೂಸಿಕ್ ಅರೇಂಜರ್ ಆಗಿ ಬಳಸಬೇಕು ಅಂತ ಇವರು ಯೋಚನೆ ಮಾಡಿದ್ರಂತೆ. ಆಲ್ಮೋಸ್ಟ್ ಪ್ರತಿಯೊಂದನ್ನು ಕೂಡ ಪಂಚಮ್ದ ಅವರ ಜೊತೆಗೂಡಿ ಪ್ರತಿ ಹಾಡು ಕೂಡ ಅದ್ಭುತವಾಗಿ ರೆಕಾರ್ಡ್ ಮಾಡಿದ್ದು ಕೆರ್ಸಿ ಲಾರ್ಡ್ ಅವರು. ಹಾಗೆಯೇ ಪಂಚಮ್ದ ಅವರ ಜೊತೆಯಾಗಿ ಇವರು 60-80 ದಶಕದ ತನಕ ಆಲ್ಮೋಸ್ಟ್ ಪ್ರತಿಯೊಂದು ಕಂಪೋಸಿಷನಲ್ಲೂ ಕೂಡ ಇವರು ಗುರುತಿಸ್ಕೊಂಡಿದ್ರು. 2 ಕ್ಲಾಸಿಕ್ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಈ ಎರಡೂ ಹಾಡಿನಲ್ಲೂ ಕೂಡ ಓವರ್ಲ್ಯಾಪಿಂಗ್ ಸೌಂಡ್ ಅನ್ನೋದು, ಹಾಗೆಯೇ ಲಿರಿಕ್ಸ್ ಆಫ್ ದಿ ಸಾಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ ಅಂತ ನೀವು ಗಮನಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆಶಾ ತಾಯಿ ಹಾಗೆಯೇ ಡಬಲ್ ವಾಯ್ಸ್ ರೆಕಾರ್ಡಿಂಗ್ ಟೆಕ್ನಿಕ್ನ ಮೂಲಕ ಮತ್ತೊಬ್ಬ ಸಿಂಗರ್ನ ವಾಯ್ಸ್ನ ಮುಕ್ತಿ ಚಿತ್ರಕ್ಕಾಗಿ ಇವರು ರೆಕಾರ್ಡ್ ಮಾಡಿರುವಂತಹ ರೀತಿ ಇದೆ ಅಲ್ಲ, ಅದು ನಿಜಕ್ಕೂ ಕೂಡ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಶಾ ತಾಯಿ ಅವರ ಆಲಾಪ ಇರಬಹುದು, ಹಾಗೆ ಲಿರಿಕ್ಸು ಕೂಡ ಜೊತೆಯಾಗಿ ಶುರು ಆಗುತ್ತೆ. ಲಿರಿಕ್ಸ್ ಪ್ಲಸ್ ಆಶಾ ತಾಯಿ ಅವರ ಆಲಾಪ ಎರಡೂ ಕೂಡ ಜೊತೆಯಾಗಿ ಶುರು ಆಗುತ್ತೆ, ಇದನ್ನು ನೀವು ಗುರುತಿಸಬಹುದು ಅಂತ ಹೇಳ್ತಾ ಮುಕ್ತಿ ಚಿತ್ರ 1977ರಲ್ಲಿ ತೆರೆಕಂಡಂತಹ ಚಿತ್ರ ದಿಲ್ ಸಾಚನ್ ಜಲ್ತಾ ಹೇ ಅನ್ನುವಂಥ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಶಾಲಿಮರ್ ಚಿತ್ರದಿಂದ ಮೇರಾ ಪ್ಯಾರ ಶಾಲಿಮರ್ ಅನ್ನುವಂಥ ಗೀತೆಗಾಗಿ ಕೂಡ ರಿಕ್ವೆಸ್ಟ್ ಕಳಿಸಿದ್ದಾರೆ. ಇವಿಷ್ಟು ಕೂಡ ಇನ್ಫಾರ್ಮೇಶನ್ ಕೊಟ್ಟಂತಹ ಎನ್ ಆರ್ ಪ್ರಸಾದ್ ಅವರಿಗೆ ಅರ್ಪಣೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಮ್ಯೂಸಿಕ್ ಲವರ್ಸು ಕೂಡ ಎರಡು ಗೀತೆಗಳನ್ನ ಕೇಳಿಸ್ಕೊಳ್ಳಿ. ಹಾಗೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು.

ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. 11:46 ಇದೆ. ತುಂಬಾ ಜನ ಸಂದೇಶವನ್ನು ಕಳಿಸಿದ್ದೀರಿ. ದೀಪ್ತಿ ಕೆರು ರಾಮದುರ್ಗದಿಂದ, ಹಾಗೇನೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶ ಕಳಿಸಿದ್ದಾರೆ, ನನಗಾಗಿ ಒಂದು ಗೀತೆ ಬೇಕು ಅಂತ ಹೇಳಿ. ಹಾಗೆಯೇ ಗುಡ್ ಮಾರ್ನಿಂಗ್, ಟಿಫಿನ್ ಆಯಿತಾ ಅಂತ ಕೇಳುತ್ತಾ ಇದ್ದಾರೆ ಸತೀಶ್ ಕುಮಾರ್ ಅವರು, ಸುಭಾನ್ ಕುರಿ ಹಂಪಸಾಗರದಿಂದ. ಹಾಗೆಯೇ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಕೇಳಿಸಿದಂತಹ ಗೀತೆಗಳು ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಇಲ್ಲೊಬ್ಬರು, ಸುಮಾ ಅವರು ಸುಂಕದಕಟ್ಟೆಯಿಂದ. ಹಾಗೆ ಜಯಪುಟ್ಟಸ್ವಾಮಿ ಬೆಂಗಳೂರು ರಾಜಾಜಿನಗರದಿಂದ, ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ. ಹಾಗೆ ನನಗೂ ಕೂಡ ಒಂದು ಗೀತೆ ಬೇಕಿತ್ತು ಅಂತ ಹೇಳಿ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶ ಕಳಿಸಿದ್ದಾರೆ. ಗಣೇಶ್ ಅವರು ಕುವೈತಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗೇನೆ ನಮಸ್ತೆ ಮೇಡಮ್, ಹಿಂದಿ ಹಾಡುಗಳು ನಮಗಿಷ್ಟ ಅಂತ ಹೇಳಿ ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ. ಪದ್ಮಾ ಶ್ರೀಧರ್ ಪನ್ನಗ ಅವರ ಸಂದೇಶ ನಮಗೆ ತಲುಪಿದೆ. ಹಾಗೆಯೇ ಇವತ್ತಿನ ನೆನಪು ನೆನಪಿಸುವಂತಹ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಪಂಡಿತ್ ಚನ್ನಪ್ಪ ಸಾರವಾಡ ಹಾಗೆ ಮನೆಯವರು ಮೆಸೇಜ್ ಮಾಡಿದ್ದಾರೆ. ಮತ್ತೆ ವಿಲಿಯಂ ಪಲ್ಲರ್ಡ್ಕ ಪುತ್ತೂರಿನಿಂದ ಮೆಸೇಜ್ ಕಳಿಸಿದ್ರೆ ನಮಗೂ ಕೂಡ ಒಂದು ಹಾಡು ಬೇಕಿತ್ತು ಅಂತ ಹೇಳಿ ಇಂದು ಮನೋಜ್ ಅವರು ಬಿಜಿ ರೋಡು ಬೆಂಗಳೂರಿನಿಂದ, ಹರಿಕೃಷ್ಣ ರಾಯಚೂರು ಜಿಲ್ಲೆಯಿಂದ. ಹಾಗೇನೆ ಸೂಪರ್ ಇನ್ಫಾರ್ಮೇಶನ್ ಮತ್ತು ಹಾಡುಗಳು ಅಂತ ಶಾಂತಾರಾಮ ಜೋಗುಪಾಳ್ಯದಿಂದ. ಹಾಗೆ ಎ ಹರಿಹರನ್ ಅವರು ವಿಜ್ಞಾನನಗರದಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಲತಾ ಮಂಗೇಶ್ಕರ್ ಅವರನ್ನು ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿದಂತಹ ಪ್ರಮುಖರು ಅಂತಂದರೆ ಗುಲಾಂ ಹೈದರ್ ಹಾಗೆ ಖೇಮ್ಚಂದ್ ಪ್ರಕಾಶ್ ಅವರು. ಖೇಮ್ಚಂದ್ ಪ್ರಕಾಶ್ ಅವರನ್ನು ನೆನಪು ಮಾಡಿಕೊಂಡ್ರಿ. ಹಾಗೆಯೇ ಮಾಸ್ಟರ್ ಗುಲಾಂ ಹೈದರ್ ಅವರ ಕುರಿತಾಗಿ ಹೇಳಬೇಕು ಅಂತ ಅಂದರೆ ಇವರು ಇಡೀ ಚಿತ್ರರಂಗಕ್ಕೆ ಒಂದು ಚಾಲೆಂಜ್ ರೀತಿ ಹಾಕಿದ್ರು. ಮುಂದೊಂದು ದಿನ ಇಡೀ ಚಿತ್ರರಂಗ ಮತ್ತು ನಿರ್ಮಾಪಕರು ಈ ಹುಡುಗಿಯ ಕಾಲು ಹಿಡಿದು ತಮ್ಮ ಚಿತ್ರಗಳಲ್ಲಿ ಹಾಡೋಕ್ಕೆ ಬೇಡ್ಕೊಳ್ತಾರೆ ಅಂತ ಅವತ್ತಿಗೇನೆ ಭವಿಷ್ಯ ನುಡಿದಿದ್ರು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಖುಷಿಯಾಯಿತು ರಾಜೇಂದ್ರ ಬನಶಂಕರಿಯಿಂದ, ಸೂಪರ್ ಇನ್ಫಾರ್ಮೇಶನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಸುಧಾಮೂರ್ತಿ. ಮತ್ತು ರಘುನಾರಾಯಣ್ ಅವರು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ, ನೀವೇ ಮೆಚ್ಚಿದಂತಹ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗುತ್ತೆ ಆಕಾಶವಾಣಿ ಎಫ್ ಎಂ ರಾ ಎಂಬುದಲ್ಲಿ ಇಡೀ 1 ಗಂಟೆಯ ಹೊತ್ತು ಇನ್ಫಾರ್ಮೇಶನ್ನ ಕೊಡ್ತಾ, ಹಾಗೆ ನಮ್ಮ ಹಾಡುಗಳನ್ನ ಮೆಚ್ಚಿಕೊಳ್ತಾ, ನೀವೇ ಸೂಚಿಸಿದಂತಹ ಗೀತೆಗಳಿಗೆ ತಲೆದೂಗ್ತಾ ಜೊತೆಯಾಗಿ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇರೋದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯದ ಆದಿವಾಸಿ ಸಮುದಾಯಗಳ ಹಕ್ಕು, ಸಮಸ್ಯೆ ಹಾಗೂ ಅಭಿವೃದ್ದಿಯ ಅಗತ್ಯತೆಗಳ ಕುರಿತು ಹೋರಾಟ ಮತ್ತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಆದಿವಾಸಿಗಳ ಕಲಾಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ವಿಜಯನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ನೀಡಿ ಜಂತುಹುಳು ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಜಂತುಹುಳಿನ ಮನುಷ್ಯನ ದೇಹದಲ್ಲಿ ಏನಾದರೂ ಪ್ರವೇಶ ಮಾಡಿದಾಗ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಮತ್ತೆ ರಕ್ತಹೀನತೆ ಆಗುತ್ತೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆನೂ ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಜಂತುಹುಳಿನಿಂದ ನಾವು ನಿವಾರಣೆ ಆಗ್ಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬಯಲಿನಲ್ಲಿ ಬಹಿರ್ದೆಸೆ ಮಾಡಬಾರದು. ಶೌಚಾಲಯನ ಬಳಸಬೇಕು. ಕೈಯನ್ನು ಶುಭ್ರವಾಗಿ ತೊಳೆದು ಊಟ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ತರಕಾರಿ ಹಣ್ಣುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಬೇಕು. ಜೊತೆಗೆ ಕೈ ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೋಬೇಕಾಗುತ್ತೆ. ಸ್ವಚ್ಛ

0: ಇಟ್ಕೋಬೇಕಾಗುತ್ತೆ. ಬರಿಗಾಲಿನಲ್ಲಿ ನಡೆದಾಡಬಾರದು. ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ರಾಜ್ಯಾದ್ಯಂತ 1 ರಿಂದ 19 ವರ್ಷದ ಎಲ್ಲಾ ಮಕ್ಕಳಿಗೂ ಜಂತುಹುಳಿನ ನಿವಾರಣಾ ಅಲ್ಬೆಂಡಸೋಲ್ ಮಾತ್ರೆಯನ್ನು ಎಲ್ಲಾ ಶಾಲಾ ಅಂಗನವಾಡಿ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೀನಿ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ರಸ್ತೆ ಅಭಿವೃದ್ದಿ ಕಾರ್ಯ ಹಿನ್ನೆಲೆಯಲ್ಲಿ ಮಾಲೂರು ನಗರ ಸಂಚಾರ ಮಾರ್ಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವ ಹಿನ್ನೆಲೆ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ. ವಿಕಸಿತ ಭಾರತ್, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿ ಜಿರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ತಮ್ಮ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 46% ಮಾತ್ರ ಸಾಧನೆಯಾಗಿದೆ ಎಂದರು. ನಿರೀಕ್ಷಿತ ಮಟ್ಟ ತಲುಪದಿರುವ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಜಿಲ್ಲೆಗೆ ಬಿಡುಗಡೆಯಾದ 8,659.57 ಲಕ್ಷ ರೂಪಾಯಿಗಳಲ್ಲಿ 4,522.27 ಲಕ್ಷ ರೂಪಾಯಿ ಬಳಕೆ ಮಾಡಲಾಗಿದೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಮಾನವ ದಿನಗಳನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು ಜನರು ಕೆಲಸ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅಗ್ರಸ್ಥಾನ ನೀಡಲಾಗಿದೆ. ಗುರು ಕೇವಲ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗಿದ್ದಾರೆ ಎಂದು ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥರಾದ ಕುಮಾರ್ ಅಗಡಿ ಹೇಳಿದ್ದಾರೆ. ಧಾರವಾಡದ ವರಕವಿ ಡಾ ದರಾಬೇಂದ್ರೆ ಭವನದಲ್ಲಿ ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾದ ಗುರು ನಮನ ಸಂಗೀತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರು ಶ್ರದ್ದಾಭಕ್ತಿ ಹಾಗೂ ಸತತ ಪ್ರಯತ್ನದಿಂದ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಹುಬ್ಬಳ್ಳಿ ಶಹರ ಉತ್ತರ ವಲಯದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಾ ಶಿವಾನಂದ ಚಲವಾದಿ ಮಾತನಾಡಿ, ಕಲಿಕೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಷ್ಯರಲ್ಲಿರುವ ಲೋಪದೋಷಗಳನ್ನು ತಿದ್ದುವ ಮೂಲಕ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುಗಳು ಕಾರಣಕರ್ತರಾಗಿರುತ್ತಾರೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳೋದು ಈಗ ಕಲರ್ಫುಲ್ ಪ್ರೋಗ್ರಾಂ ನವಿಲುಗರಿ. ಸೊ ಈ ಟೈಮ್ನಿಂದ ಮಧ್ಯಾಹ್ನ 1 ಗಂಟೆ ತನಕ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಂನಲ್ಲಿ ನಿಮ್ಮೊಟ್ಟಿಗೆ ನಾನು ಚಂದ್ರಿಕಾ. ಹಾಂ, ಖುಷಿ ಆಗ್ತಾ ಇದಲ್ವಾ? ಏನೋ ಡಿಫ್ರೆಂಟ್ ಆಗಿರಬಹುದು ಅಂತ ಹೇಳಿ. ಸೊ ಆ ಡಿಫ್ರೆಂಟ್ ಏನು, ಡಿಫ್ರೆಂಟ್ ಆಗಿರೋದೇನು ಅಂತ ಹೇಳಿ ಈ ಮಾತಿನ ನಂತರ, ಹಾಡಿನ ನಂತರ ನಿಮಗೆ ಗೊತ್ತಾಗತ್ತೆ.
2: ಮನದಾಗಸಕ್ಕೆ ಲಗ್ಗೆ ಇಟ್ಟು
3: ಮನಗೆದ್ದ ದನಿಗಳು
2: ಮತ್ತೊಮ್ಮೆ ಮಗದೊಮ್ಮೆ
3: ಮನ ಕದಿಯೋ ಕ್ಷಣಗಳು
2: ಮರೆಯದೆ ಕೇಳಿ
3: ನವಿಲುಗರಿ. ಪ್ರತಿದಿನ ಮಧ್ಯಾಹ್ನ 12:05 1:10
2: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಸೊ ಲಾಸ್ಟ್ ಮಂಡೇ ನಿಮ್ಮನ್ನ ಭೇಟಿಯಾದಾಗ ಡಿಫ್ರೆಂಟ್ ಆಗಿರೋ ಒಂದು ನಮ್ಮ ಪ್ರಪಂಚನ ನೋಡಿದ್ವಿ. ಈಗ ಹೇಗೆ ಅಂತ ಹೇಳಿದ್ರೆ, ಸೊ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಇಂಡಿಯಾ ನಿಜವಾಗ್ಲೂ ಸಖತ್ ಮೇಲ್ಗಡೆ ಹೋಯಿತು. ಎಷ್ಟೊಂದು ಜನ ಬೆಳ್ಳಿ, ಗೋಲ್ಡ್, ಕಂಚು ಇವನ್ನೆಲ್ಲ ಗೆದ್ದು ಬಂದರು. ಸೊ ನಮ್ಮ ಅಥ್ಲೀಟ್ಗಳು ಅಥವಾ ನಿಮ್ಮ ಈ ಸ್ಪೋರ್ಟ್ಸ್ ಪೀಪಲ್ ಎಷ್ಟು ಗ್ರೇಟ್ ಅಂತ ಹೇಳಿ ಅನ್ನಿಸ್ತಾ ಅಲ್ವಾ? ಹಾಗೆ ಹಲವು ಕಡೆ ಜೋರು ಮಳೆ ಬಂತು, ನದಿಗಳು ತುಂಬ ಹರಿತಾ ಇದೆ, ರೈತ ಮಿತ್ರನಿಗೂ ಒಂದು ರೀತಿ ಖುಷಿ ಆಗ್ತಾ ಇದೆ. ಬಟ್ ಪಾಪ ಕೆಲವು ಕಡೆ ಮಳೆನೂ ಇಲ್ಲ, ಆದ್ದರಿಂದ ಆಗಿರೋ ಕಡೆ ಅವರು ಖುಷಿ ಇದ್ದಿದ್ದಾರೆ, ಇನ್ನೊಂದು ಕಡೆ ವಿ ಆರ್ ವೇಯ್ಟಿಂಗ್ ಫಾರ್ ರೈನ್ಸ್, ಮಳೆ ಬರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತು, ಆಗಸ್ಟ್ ತಿಂಗಳು ಅಂತ ಹೇಳಿದರೆ ನಮ್ಮ ಲಾಲ್ಬಾಗ್ ಕಲರ್ಫುಲ್ ಕಲರ್ಫುಲ್ ಕಲರ್ಫುಲ್ ಬ್ಯೂಟಿಫುಲ್ ಫ್ಲವರ್ಸ್, ಕಲರ್ ಕಲರ್ ಹೂಗಳಿಂದ ನಳನಳಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ನಡೆಯುತ್ತೆ. ಈ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ನೀವು 17ನೇ ತನಕ ನೋಡಬಹುದು. ಈ ಸತಿ ಇದು ನಿಮಗೆ ಗೊತ್ತಲ್ಲ, ಗಂಗರ ವೈಭವವನ್ನು ನೋಡಬಹುದು ಅಂತ ಹೇಳ್ಬಿಟ್ಟು. ಸೊ 17ರ ತನಕ ಇರುತ್ತೆ, ಖಂಡಿತ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದು. ಆಮೇಲೆ ಸೊ ನಮ್ಮ ಇವತ್ತಿನ ಈ ಬಂಧ ಅನುಬಂಧದಲ್ಲಿ ಪಯಣವನ್ನು ಶುರು ಮಾಡೋಣ. ಹಾಂ, ಒಂದು ನಿಮಿಷ ಇರಿ, ಒಂದು ನಿಮಿಷ ಇಲ್ಲಿ, ನಾನು ಸ್ವಲ್ಪ ಅಂಗಡಿಗೆ ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ಟು ಬಂದುಬಿಡ್ತೀನಿ. ಯಾಕೆಂದರೆ ಚೇಂಜ್ ಇಲ್ಲ ಬ್ಯಾಗಲ್ಲಿ, ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ಟು ಬರ್ತೀನಿ. ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಿ ಎಲ್ಲ ಸರ್ಕಲ್ಗಳನ್ನು ಸುತ್ತಕೊಂಡು ಇವತ್ತಿನ ನಮ್ಮ ನವಿಲಗರಿ ಕಾರ್ಯಕ್ರಮದಲ್ಲಿ ಹೋಗ್ಬಿಟ್ಟು ಬರೋಣ ಅಲ್ಲ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ನಿಮ್ಮ ಫೇವ್ರೇಟ್ ಕಾರ್ಯಕ್ರಮ ಯಾವುದು ಅಂತ ಗೊತ್ತು, ನವಿಲುಗರಿ. ಸೊ ನವಿಲುಗರಿಯಲ್ಲಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾನು ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ ನಿಮಗೆ, ಸ್ವಲ್ಪ ಇರೇ ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ. ಹೌದು, ದಿಲ್ಲಿಯಿಂದ ಹಳ್ಳಿ ಇರ್ಬೋದು, ಹಳ್ಳಿಯಿಂದ ದಿಲ್ಲಿ ಇರ್ಬೋದು, ಹಾಗೆ ನಗರ ಇರ್ಬೋದು, ತಾಲೂಕು ಇರ್ಬೋದು, ಏನಿ ನೂಕ್ ಆ್ಯಂಡ್ ಕಾರ್ನರ್ ಇವಾಗ ನಮ್ಮ ಇಂಡಿಯಾ ಎಷ್ಟು ಟಾಪಲ್ಲಿದೆ ಅಂತ ಹೇಳಿದ್ರೆ, ಈ ಡಿಜಿಟಲ್ ಪೇಮೆಂಟ್ ಯುಗದಲ್ಲಿ ನಾವು ಕ್ಯಾಶ್ ತೊಗೊಂಡೋಗೋದೇ ಕಷ್ಟ, ಬೇಡವೇ ಬೇಡ, ಎಲ್ಲ ನಮ್ಮ ಮೊಬೈಲಲ್ಲೇ ಇದೆ. ನಾನು ಹೇಳ್ತೀನಲ್ಲ ಯಾವಾಗಲೂ, ಮೊಬೈಲ್ನಲ್ಲಿ ಇಡೀ ಪ್ರಪಂಚ ನಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಟ್ಸ್ ಈಸಿ ಫಾರ್ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿ ಹೇಳುತ್ತೆ. ಆಮೇಲೆ ಇದೆಲ್ಲ ನೋಡ್ತಾ ಇದ್ದಾಗ ಖುಷಿಯಾಗುತ್ತೆ. ಮತ್ತು ಈವನ್ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು, ಕಷ್ಟ ಇಲ್ಲ. ನಿಮ್ಮ ಪಾಸ್ವರ್ಡ್ ಒಂದು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಇದು ಈಸಿ. ಆಮೇಲೆ ನಾವು ಎಷ್ಟೊಂದು ಜನ ಅಂದ್ಕೊಂಡಿರ್ತೀವಿ, ಹೇ ಇವರಿಗೆ ಇದು ಪೇಮೆಂಟ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಸ್ಮಾರ್ಟ್ಫೋನಲ್ಲಿ ಅಂತೆಲ್ಲ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಪ್ಪ ಇರಬಹುದು ಅಥವಾ ಎನಿ ಹಿರಿಯರು ಇರಬಹುದು, ಅವರಿಗೆ ನೀವು ಹೇಳ್ಕೊಟ್ಟಿದ್ದೀರಾ ಅನಿಸುತ್ತೆ, ಅದು ನಿಮಗೆ ಗೊತ್ತಾಗುತ್ತಲ್ವಾ, ಓ ಖಂಡಿತವಾಗ್ಲೂ ಅವರು ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿ. ಅದರಿಂದ ಈ ಡಿಜಿಟಲ್ ಯುಗದಲ್ಲಿ ಈ ಡಿಜಿಟಲ್ ಪೇಮೆಂಟ್ ತುಂಬ ತುಂಬ ಈಸಿ. ಆಮೇಲೆ ಸೆಕ್ಯೂರ್ಡ್ ಅಂತ ಹೇಳಿ ಹೇಳ್ತೀವಿ, ಅದು ಸೆಕ್ಯೂರ್ಡ್ ಇದ್ದೇ ಇರುತ್ತೆ, ಅದರ ಜೊತೆಗೆ ಯೂಸಸ್ ಮಿಸ್ ಯೂಸಸ್ ಕೂಡ ಇರುತ್ತೆ. ಹಾಗೆ ಮತ್ತೆ ನಿಮಗೆ ಪ್ರಶ್ನೆ ಕೇಳಬೇಕಲ್ಲ, ಪ್ರಶ್ನೆ ಕೇಳಿದಾಗ ನೀವು ಉತ್ತರನ ಕೊಡಬೇಕು. ಇವತ್ತು ತುಂಬ ಈಸಿಯಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು, ಯಾಕೆ ಅಂತ ಹೇಳಿದ್ರೆ ಕಷ್ಟದ್ದು ನಿಮ್ಮ ಡಿಜಿಟಲ್ ಪೇಮೆಂಟ್ ಬಗ್ಗೆ ನಾನು ಕೇಳ್ತಾ ಇಲ್ಲ, ನಿಮ್ಮ ಫೋನ್ ನಂಬರು ಪಾಸ್ವರ್ಡು ಬೇಡ ನನಗೆ. ಏನಂತ ಹೇಳಿದ್ರೆ, ಇವಾಗ ಹಲವಾರು ದಿನಗಳಲ್ಲಿ ಹಲವಾರು ಸರ್ಕಲ್ಗಳನ್ನ ನೋಡಿದೆ. ವೃತ್ತ ಅಂತ ಹೇಳಿದ್ರೆ ನಮ್ಮ ಜಾಮಿಟ್ರಿದೆಲ್ಲ ಸರ್ಕಲ್ಲು ವೃತ್ತ. ನಾವು ಓಡಾಡುವಂತಹ ರಸ್ತೆಯಲ್ಲಿ, ನಾವು ಓಡಾಡುವಂತಹ ರೋಡ್ನಲ್ಲಿ ನಾವು ಎಷ್ಟೊಂದು ಸರ್ಕಲ್ಗಳನ್ನ ಪಾಸ್ ಮಾಡ್ತಾ ಇರ್ತೀವಿ. ಅಥವಾ ಯಾವಾಗಲೂ ಒಂದ್ಸತಿ ಹೋದಾಗ ಆ ಸರ್ಕಲ್ ಮೂಲಕ ಹೋದ್ವಿ, ಈ ಸರ್ಕಲ್ ಮೂಲಕ. ಇವಾಗ ಯೂಶ್ವಲಿ ನಾವು ಹಡ್ಸನ್ ಸರ್ಕಲ್ ಇರಬಹುದು, ಅಥವಾ ನಮ್ಮ ಲಾಲ್ಬಾಗ್ ಕಡೆಯಿಂದ ಬರುವಂತಹ ಒಂದು ಸರ್ಕಲ್ ಇರಬಹುದು, ಇನ್ಯಾವುದೋ ಒಂದು ರೀತಿಯ ಸರ್ಕಲ್ಗಳನ್ನ, ಮೇಕ್ರಿ ಸರ್ಕಲ್ ಇರ್ಬೋದು. ಈ ರೀತಿಯಲ್ಲಿ ನನ್ನ ಬೆಂಗಳೂರಿನ ಪರಿಚಯವನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಿಮ್ಮ ಊರಿನಲ್ಲಿ ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು ಅಂತ ತಿಳಿಸಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು ಅಂತ ಹೇಳಿ, ನಿಮ್ಮ ಫೇವ್ರೇಟ್ ವೃತ್ತ, ನಿಮ್ಮ ಊರಿನಲ್ಲಿ ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9408090013. ನಮ್ಮ ವಾಟ್ಸಪ್ ನಂಬರ್ 9480901013. ಇಲ್ಲಿಗೆ ನೀವು ಮೆಸೇಜ್ ಮಾಡ್ಬೋದು ನಿಮ್ಮ ಊರಿನ ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು ಅಂತ ಹೇಳಿಬಿಟ್ಟು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಕಲರ್ಫುಲ್ ನವಿಲುಗರಿ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಚಂದ್ರಿಕಾ. ಹಾಂ, ಡಿಜಿಟಲ್ ಪೇಮೆಂಟ್ ಬಗ್ಗೆ ಹೇಳ್ತಾ ಇದ್ದಾಗ ಇದೇನು ಗೊತ್ತಾ, ತುಂಬ ಈಸಿ ಮತ್ತು ಫಾಸ್ಟ್ ಅಂತ ಹೇಳ್ಬೋದು. ಎನಿ ಟೈಮ್ ನೀವು ಎಲ್ಲಿ ಬೇಕಾದ್ರೂ ಕೂಡ ಹಣವನ್ನು ಪಾವತಿ

ಪ್ರಯತ್ನಿಸಬಹುದು. ಹಾಗೆಯೇ ಟೈಮ್ ಸೇವ್ ಮಾಡಬಹುದು, ಬ್ಯಾಂಕ್ ಅಥವಾ ಎ ಟಿ ಎಮ್ಗೆ ಹೋಗೋ ನೆಸೆಸಿಟಿ ಇರೋದಿಲ್ಲ. ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಪೇಮೆಂಟನ್ನು ಮಾಡ್ಬೋದು. ಅದರಲ್ಲೂ ನೀವು ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ಲು ಇದೆಲ್ಲ ಇರುತ್ತಲ್ಲ, ಮೊಬೈಲ್ ರೀಚಾರ್ಜ್ ಎಲ್ಲವನ್ನು ಕೂಡ ನಮ್ಮ ಡಿಜಿಟಲ್ ಪೇಮೆಂಟಲ್ಲೇ ಮಾಡ್ಬೋದು. ಆಮೇಲೆ ಆನ್ಲೈನಲ್ಲಿ ಮಾಡ್ತೀವಲ್ಲ, ಈಗ ಫ್ರೀಡಮ್ ಸೇಲ್ ಅಂತ ಹೇಳಿಬಿಟ್ಟು ನಮಗೇನೇನು ಬೇಕೋ ಐಟಮ್ಸ್ನೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು. ಆಮೇಲೆ ಮಾಡಿದ ಪಾವತಿ ಬಗ್ಗೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕಿಂದ ತಕ್ಷಣಕ್ಕೆ ಎಷ್ಟು ದುಡ್ಡು ಕಟ್ಟಾಯಿತು. ಇವಾಗ ಒಂದೊಂದ್ಸತಿ ನಾವು ಇಷ್ಟು ದುಡ್ಡು ಅಂತ ಇಟ್ಕೊಂಡಿರ್ತೀವಿ, ಅದೆಷ್ಟು ದುಡ್ಡು ಖರ್ಚಾಯಿತು ಅಂತ ಹೇಳಿಬಿಟ್ಟು ತಕ್ಷಣಕ್ಕೇ ಇನ್ಫಾರ್ಮೇಷನ್ ಕೂಡ ನಿಮಗೆ ಬರುತ್ತೆ. ಆಮೇಲೆ ಬ್ಯಾಂಕ್ ಖಾತೆಯಲ್ಲಿ ಎಷ್ಟಿದೆ ಅಂತ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಕೈಯಲ್ಲಿ ದುಡ್ಡು ಇಟ್ಕೊಳ್ಳದೆ ಎಷ್ಟು ಬೇಕಾದ ವಸ್ತುಗಳನ್ನ ಮತ್ತು ಸೇವೆಗಳನ್ನು ಪಾವತಿಸಬಹುದು ಇದ್ರ ಮೂಲಕ. ಅದರಿಂದ ಒಂದು ರೀತಿಯಲ್ಲಿ ಡಿಜಿಟಲ್ ಪೇಮೆಂಟು ತುಂಬಾ ಖುಷಿ ಕೊಡುತ್ತೆ, ಆದರೆ ಅದರ ಮಿಸ್ಯೂಸಸ್ ಕೂಡ ಇದ್ದೇ ಇರುತ್ತೆ. ಅದರ ಜೊತೆಗೆ ನಿಮಗೊಂದು ಕ್ವೆಶ್ಚನ್ನು, ನಿಮ್ಮ ಫೇವ್ರೇಟ್ ಸರ್ಕಲ್ ವೃತ್ತ ಯಾವುದು ನಿಮ್ಮ ಊರಿನಲ್ಲಿ, ಅದರ ಬಗ್ಗೆ ಹಿಸ್ಟ್ರಿ ಇದ್ರೆ ಕೂಡ ನೀವು ತಿಳಿಸಬಹುದು, ಯಾಕೆ ಆ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ನಮಗೆ ವಾಟ್ಸಪ್ ಮಾಡಬಹುದು 9480901013 9408010013 ಮೂರಕ್ಕೆ ನಿಮ್ಮ ಮೆಸೇಜ್ಗಳನ್ನ ಕಳಿಸ್ಕೊಡಿ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕಲರ್ಫುಲ್ ಪ್ರೋಗ್ರಾಮ್ ಯಾವುದು, ನವಿಲುಗರಿ ಅಂತ ಹೇಳಿ. ಈ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ದಿನಾಗಲೂ ಮಧ್ಯಾಹ್ನ 12 to 1 ತನಕ ಕಲರ್ ಇನ್ಫಾರ್ಮೇಷನ್ ಇರುತ್ತೆ ಈ ಕಲರ್ಫುಲ್ ಪ್ರೋಗ್ರಾಮಲ್ಲಿ. ಹಾಗೆ ನಿಮ್ಮ ಒಂಥರ ಖುಷಿ ಕೊಡುವಂತಹ ಹಾಡುಗಳನ್ನು ಕೂಡ ಕೇಳ್ಬೋದು. ಎಫ್ ಎಂ ರೇನ್ಬೋದಲ್ಲಿ ರೆಗ್ಯುಲರ್ ಇರುತ್ತೆ ಈ ನವಿಲುಗರಿ, ಒಂದು ಕಲರ್ಫುಲ್ ಪ್ರೋಗ್ರಾಮ್ ಅಲ್ವಾ ಅದರಲ್ಲಿ ಅಂತ ಹೇಳ್ಬಿಟ್ಟು. ನಾವು ಹಾಗೆಯೇ ತುಂಬ ಜನ ಮೆಸೇಜ್ ಕೂಡ ಕಳಿಸಿದ್ದಾರೆ. ಆಮೇಲೆ ಇನ್ನೇನು ಹೇಳಬೇಕು ಅಂತ ಹೇಳಿದ್ರೆ, ಈ ಡಿಜಿಟಲ್ ಪೇಮೆಂಟ್ ಇದೆಯಲ್ಲ, ಉಪಯೋಗ ಏನೋ ಇದೆ. ಕೂತ್ಕೊಂಡೆಲ್ಲ ಪ್ರಪಂಚದ ಆಗು ಹೋಗುಗಳನ್ನ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ದುಡ್ಡು ಕಳಿಸ್ತೀವಿ, ಎಲ್ಲ ರೀತಿಯಲ್ಲಿ ಉಪಯೋಗ ಆಗ್ತಾ ಇರುತ್ತೆ. ಆದರೆ ಈ ದುರುಪಯೋಗಗಳು ಇದ್ದೇ ಇರುತ್ತಲ್ವ. ಒಂದು ಕಡೆ ಒಂದು ಯಾವುದೇ ಒಂದು ವಸ್ತು ಇರಲಿ, ಯೂಸಸ್ ಅಂದಮೇಲೆ ಮಿಸ್ ಯೂಸಸ್ ಕೂಡ ಇರುತ್ತೆ. ಈ ಡಿಜಿಟಲ್ ಪೇಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವು ಸತಿ ತುಂಬ ಅಪಾಯ ಇರುತ್ತೆ. ಯಾವ್ದು ಗೊತ್ತಾ, ಅದರಲ್ಲೂ ಈ ಸೈಬರ್ ಅಪರಾಧಿಗಳಿರ್ತಾರಲ್ಲ, ಅವರು ಒಂಥರ ನಿಮಗೆ ನಕಲಿ ಲಿಂಕ್ ಕಳಿಸ್ತಾರೆ, ಫೋನ್ ಕರೆ ಮಾಡ್ತಾರೆ, ಆಮೇಲೆ ಇನ್ಫಾರ್ಮೇಷನ್ ಅಂದರೆ ಒಂದು ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ನಿಮ್ಮನ್ನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇನ್ನೂ ಅಷ್ಟು ದುಡ್ಡು, 20,000 ದುಡ್ಡು ನಿಮ್ಮ ಅಕೌಂಟಿಗೆ ಬಂದಿದೆ ಅಂತ ಎಲ್ಲ ಹೇಳಿಬಿಟ್ಟು ನಿಮ್ಮ ಡಿಜಿಟಲ್ ಪೇಮೆಂಟ್ ಲಿಂಕ್ಗೆ ಕಳಿಸ್ತಾ ಇರ್ತಾರೆ. ಸೊ ದಯವಿಟ್ಟು ನಿಮ್ಮ ಹಿರಿಯರಿಗೆ ಹೇಳಿ ಆ ರೀತಿಯೆಲ್ಲ ಯಾವುದೇ ಲಿಂಕ್ ಬಂದ್ರೂ ಅದನ್ನು ಕ್ಲಿಕ್ ಮಾಡಬೇಡಿ ಗೊತ್ತಿಲ್ಲದೆ ಅಂತ ಹೇಳಿಬಿಟ್ಟು ಹೇಳಿ. ಆಮೇಲೆ OTP ಅಥವಾ ಇರ್ಬೋದು, ಪಿನ್ ಇರಬಹುದು, ಪಾಸ್ವರ್ಡ್ ಇರಬಹುದು, ಅಥವಾ ಬ್ಯಾಂಕ್ ಮಾಹಿತಿ ಇನ್ಫಾರ್ಮೇಷನ್ ಇರಬಹುದು, ಬ್ಯಾಂಕ್ ಇನ್ಫಾರ್ಮೇಷನ್, ಯಾವುದನ್ನು ಯಾರಿಗೂ ಕೊಡಬೇಡಿ. ಅದನ್ನು ಕದಿಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ಈ ನಕಲಿ QR ಕೋಡನ್ನು ಕೂಡ ಕಳಿಸ್ತಾರೆ, ಅದನ್ನು ಕೂಡ ಇವಾಗ ಇದಾಗ್ಬಿಟ್ಟಿದೆ. QR ಕೋಡ್ ಅಂತ ಹೇಳಿ ನಾವು ಸ್ಕ್ಯಾನ್ ಮಾಡ್ತೀವಲ್ಲ, ಇಲ್ಲ ಅಂಗಡಿಗೆ ಹೋದಾಗ ಅಥವಾ ಇನ್ನೆಲ್ಲ ಹೋದಾಗ QR ಕೋಡನ್ನು ಸ್ಕ್ಯಾನ್ ಮಾಡೋದಿರುತ್ತಲ್ಲ, ಅದು ಕೂಡ ನಕಲಿ ಪೇಮೆಂಟ್ ಆಗಿ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯೂಸ್ ಮಾಡೋದೆಷ್ಟು ಉಪಯೋಗನೋ ಅಷ್ಟೇ ದುರುಪಯೋಗನೂ ಇರುತ್ತೆ. ಸೊ ಬಿ ಕೇರ್ಫುಲ್, ಈ ರೀತಿಯಲ್ಲಿ ಇರಿ. ಹಾಗೆ ನಾನು ಕೇಳಿದೆ ನಿಮಗೆ ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು ನಿಮ್ಮ ಊರಿನಲ್ಲಿ, ನಾನು ಕೂಡ ಒಂದು ಸ್ವಲ್ಪ ತಿಳ್ಕೊತೀನಿ ಅಂತ ಹೇಳಿ ಬಹಳಷ್ಟು ಜನ ಮೆಸೇಜ್ ತಿಳಿಸಿದ್ದೀರಾ. ಈ ಹಾಡಿನ ನಂತರ ಮೆಸೇಜ್ನ ಓದೋಣ, ಹಾಗೆ ನಿಮ್ಮ ಫೇವ್ರೇಟ್ ಸರ್ಕಲ್ ಯಾವುದು, ಅದರ ಹಿಸ್ಟ್ರಿ ಏನು ಅಂತ ಹೇಳಿ ತಿಳ್ಕೊಳ್ಳೋಣ.

0: ಎಫ್ಎಂ ರೇನ್ಬೋದಲ್ಲಿ ನಾವು ಡಿಜಿಟಲ್ ಪೇಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮಗೆ ಅನಿಸ್ತು ಹೌದಲ್ವಾ ಈ ರೀತಿ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ. ಆಮೇಲೆ ಈ ಡಿಜಿಟಲ್ ಪೇಮೆಂಟ್ ಇದೆಯಲ್ಲ, ಒಂಥರ ನಮ್ಮ ಲೈಫ್ನ ತುಂಬ ಈಸಿ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು. ಆದರೆ ಅದರ ಸುರಕ್ಷಿತ ಬಳಕೆ ಕೂಡ ತುಂಬ ಉಪಯೋಗ, ಅಂದರೆ ಕೇರ್ಫುಲ್ ಆಗಿರಬೇಕು. ಅದ್ರ ಜೊತೆಗೆ ಸುರಕ್ಷಿತ ಡಿಜಿಟಲ್ ಪಾವತಿ ಜವಾಬ್ದಾರಿಯುತ ಬಳಕೆ ಅನ್ನೋದನ್ನು ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಳ್ಬೇಕು. ಇದರಿಂದ ನಮ್ಮ ಈ ಟೆಕ್ನಾಲಜಿನ ಬಳಸಿದ್ರೆ ಅದರ ಪ್ರಯೋಜನ ಸಂಪೂರ್ಣವಾಗಿ ನಾವು ಪಡಿಬೋದು. ಹಾಗೆ ಸರ್ಕಲ್ ಅಂತ ಹೇಳಿದ್ನಲ್ಲ, ನಾವು ಅಂದರೆ ಯಾವಾಗಲೂ ಒಂದ್ಸತಿ ಇರಬಹುದು ಬೇರೆ ಊರುಗಳಲ್ಲಿ, ಆದರೆ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋಗೋರು ಇರಬಹುದು ಅಥವಾ ನಾವು ಏನೋ ಕೆಲಸ ಕಾರ್ಯಗಳಿರ್ಬೋದು, ಹಲವಾರು ಬಾರಿ ಹಲವಾರು ಏರಿಯಾಗಳನ್ನ ಸುತ್ತ ಹೊಡಿತಾ ಇರ್ತೀವಿ. ಸರ್ಕಲ್ನ ಹತ್ತಿ ಇಳಿತೀವಿ, ಫ್ಲೈಓವರ್ನ ಹತ್ತಿ ಇಳಿತೀವಿ, ಮತ್ತು ಸರ್ಕಲ್ ಸುತ್ತ ಸುತ್ತಾ ಇರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಆ ರೈಟ್ ಅಲ್ಲಲ್ಲ ಲೆಫ್ಟ್ ಅಲ್ಲಲ್ಲ ಸ್ಟ್ರೈಟ್ ಹೀಗೆ ಇರ್ತಲ್ಲ ಹೇಳಿ ಅನ್ಕೊತಾ ಇರ್ತೀವಲ್ವಾ. ಸೊ ಈ ಸರ್ಕಲ್ಗೆ ಒಂದು ಹಿಸ್ಟ್ರಿನೇ ಇರುತ್ತೆ, ಅಥವಾ ಏರಿಯಾ ತುಂಬ ಫೇಮಸ್ ಕೂಡ ಆಗಿರುತ್ತೆ. ಅದ್ರ ಬಗ್ಗೆ ಕೊಂಚ ಮಾತಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದರೆ ನೀವು ನಿಮ್ಮ ಸರ್ಕಲ್ ಬಗ್ಗೆನೇ ಯೋಚಿಸ್ಕೊತಾ ಇರಿ ಇವತ್ತಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರೋದು ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನ. ಹಾಗೆಯೇ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾವು ಮಾತಾಡ್ತಾ ಇದ್ದಾಗ ಯಾಕೆ ಅಂತ ಹೇಳಿದ್ರೆ, ಕೆಲವು ಸತಿ ನಾವು ತುಂಬ ವಿಷಯಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಯ್ಯೋ ಇಷ್ಟೇನಾ ಅಂತ ಹೇಳಿ ಅಂದ್ಕೊಂಡು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದು. ನನಗೆ ಹಲವಾರು ಬಾರಿ ಅನ್ನಿಸ್ತಾ ಇತ್ತು ಈ ಸರ್ಕಲ್ಗೆ ಬನ್ನಿ, ಆ ಸರ್ಕಲ್ಲು, ಈ ಸರ್ಕಲ್ಲು ಅಂತ ಹೇಳಿ ನಾವು ಮಾತಾಡ್ತಾನೆ ಇರ್ತೀವಲ್ಲ ಹೊಸ ಏರಿಯಾಗೆಲ್ಲ ಹೋದಾಗ. ಅದಕ್ಕೆ ಈ ಸರ್ಕಲ್ ಬಗ್ಗೆ ಅಂತ ಹೇಳಿದ್ದೆ. ಅದಕ್ಕೆ ಜಾಮಿಟ್ರಿ ಸರ್ಕಲ್ ಅಲ್ಲ, ವೃತ್ತ ಅಲ್ಲ, ಇದು ನಮ್ಮ ಊರಿನಲ್ಲಿರುವಂತಹ ಮೇನ್ ಸರ್ಕಲ್ಗಳು. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದಾಗ ನಿಮಗೆ ಗೊತ್ತು, ಬೆಂಗಳೂರಿನ ಒಂಥರ ಐತಿಹಾಸಿಕ ವೃತ್ತ ಅಂತ ಹೇಳಿದ್ರೆ ಕೆಂಪೇಗೌಡ ಸರ್ಕಲ್ ಯಾವುದು ಅಂದರೆ ನಮ್ಮ ಈಗಿನ ಮ್ಯಾಜೆಸ್ಟಿಕ್ ಅಂತ ಹೇಳ್ಬೋದು. ಆನಂದರಾವ್ ಸರ್ಕಲ್ ಇದೆ, ಮಲ್ಲೇಶ್ವರಂ ಸರ್ಕಲ್ ಇದೆ, ಮಾರಮ್ಮದೇವಿ ಸರ್ಕಲ್, ಆಮೇಲೆ ಸ್ವತಂತ್ರ ಉದ್ಯಾನವನ ಸರ್ಕಲ್, ಹೀಗೆ ತುಂಬ ತುಂಬ ತುಂಬ ತುಂಬ ಇದೆ. ಈ ಕೆಂಪೇಗೌಡ ಸರ್ಕಲ್ ಅಂದ ತಕ್ಷಣ ನಾವೇನು ಹೇಳ್ತಾ ಇವೆ, ಈ ಪ್ರದೇಶನ ಮೊದಲು ಒಂದು ಹನುಮಂತಪುರ ಅಂತ ಹೇಳಿ ಕರೀತಾ ಇದ್ರಂತೆ. ಆಮೇಲೆ ಅಲ್ಲಿ ಧರ್ಮಾಂಬುದಿ ಕೆರೆ ಕೂಡ ಇತ್ತು. ನಂತರ ಒಂಥರ ಪ್ರಮುಖ ರಸ್ತೆಗಳನ್ನೆಲ್ಲ ಇಲ್ಲಿ ಜಾಯಿನ್, ಮೇನ್ ರೋಡ್ಸ್ನೆಲ್ಲ ಇಲ್ಲಿ ಜಾಯಿನ್ ಮಾಡಿದ್ರಿಂದ, ಮೆಜೆಸ್ಟಿಕ್ ಚಿತ್ರಮಂದಿರ ಅಲ್ಲಿ ಹತ್ತಿರ ಇದ್ದಿದ್ದರಿಂದ

ಅದಕ್ಕೆ ಮೆಜೆಸ್ಟಿಕ್ ಸರ್ಕಲ್ ಅಂತ ಹೇಳಿ ಫೇಮಸ್ ಆಯಿತು. ಧರ್ಮಬುದ್ಧಿ ಕೆರೆ ಅಂದಾಗ ತುಂಬ ತುಂಬ ತುಂಬ ಚಿಕ್ಕವರಿದ್ದಾಗ ಅಲ್ಲಿ ಒಂದು ಎಕ್ಸಿಬಿಷನ್ ಎಲ್ಲ ಬರ್ತಾ ಇತ್ತು ವರ್ಷಕ್ಕೊಂದು ಸತಿ. ಸುಮಾರು 2-3 ತಿಂಗಳಿರ್ತಾ ಇತ್ತು. ಎಲ್ಲ ಹೋಗ್ಬಿಟ್ಟು ನಾವು ಮನೆಯವರೆಲ್ಲ ಅಲ್ಲಿ ನೋಡ್ತಾ ಇದ್ವಿ. ಎಂಥ ಖುಷಿ ಕೊಡ್ತಾ ಇತ್ತು ಗೊತ್ತಾ? ನಾ ನಿಜವಾಗ್ಲೂ ಅದು ಇವಾಗ ನಮಗೆ ಮೇನ್ ಎಷ್ಟೊಂದು ಲಿಂಕ್ ಆಗುವಂತಹ ಬಸ್ಸಸ್ಸಲ್ಲಿ ಸಿಗುತ್ತೆ. ಆಮೇಲೆ ಆನಂದರಾವ್ ಸರ್ಕಲ್ ಇರಬಹುದು, ಮೈಸೂರು ಸರ್ಕಾರದ ಒಂಥರ ದಿವಾನರಾಗಿದ್ದರ ಇವರು ಪಿ ಆನಂದರಾವ್, ಅವರ ನೆನಪಿಗಾಗೋಸ್ಕರ ಮೆಜೆಸ್ಟಿಕ್ ಈ ಕಡೆ ಬಂದರೆ ಸಿಗುತ್ತಲ್ಲ ಅದನ್ನು ಆನಂದರಾವ್ ಸರ್ಕಲ್ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇಲ್ಲಿ ಇದು ಒಂಥರ ಹಳೇ ಸರ್ಕಲ್ ಕೂಡ. ಆಮೇಲೆ ಇಲ್ಲಿ ತುಂಬ ಟ್ರಾಫಿಕ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮಲ್ಲೇಶ್ವರಂ ಸರ್ಕಲ್ ನಿಮಗೆ ಗೊತ್ತು, ಒಂಥರ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನೋಡ್ಬೋದು, ಅದರಲ್ಲೂ ಈ ಕಡೆ ಮಲ್ಲೇಶ್ವರಂ ಪೀಪಲ್ಗೆ ಅಂತ ಹೇಳ್ಬೋದು. ಮಲ್ಲೇಶ್ವರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸರ್ಕಲ್ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಮಾ ಕಾಡು ಮಲ್ಲೇಶ್ವರ ದೇವಸ್ಥಾನ, ಹಲವಾರು ದೇವಸ್ಥಾನಗಳಿಂದ ಕೂಡ ಈ ಮಲ್ಲೇಶ್ವರಂ ಸರ್ಕಲ್ ಫೇಮಸ್ ಆಗಿದೆ. ಇದು ಪ್ಲೇಗ್ ರೋಗದ ಕಾಲದಲ್ಲಿ ಅಂದರೆ ಸುಮಾರು 1800 ಇಸ್ವಿಯಲ್ಲಿ ಎಂಡಲ್ಲಿ ಜನರನ್ನ ಅಲ್ಲಿ ದೇವರು ಕಾಪಾಡಿದು ಅಂತ ಹೇಳಿ ಹೇಳ್ತಾರೆ ಕೂಡ. ಅದಕ್ಕೋಸ್ಕರ ಅಲ್ಲಿ ಸರ್ಕಲ್ ಮಾರಮ್ ಸರ್ಕಲ್ ಅಂತ ಕೂಡ ಕರೀತಾರೆ ಈ ಮಲ್ಲೇಶ್ವರಂ ಸರ್ಕಲ್. ಸೊ ನಿಮ್ಮ ಊರಿನ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. FM ರೇನ್ಬೋ 101.3 ಮೆಗಾಹರ್ಟ್ಸಲ್ಲಿ ನೀವು ಮಾಡಬೇಕಾದಿಷ್ಟೇ, ನೀವು ನಮಗೆ ಮೆಸೇಜ್ ಮಾಡಿ ನಿಮ್ಮ ಫೇವ್ರೇಟ್ ಸರ್ಕಲ್ ನಿಮ್ಮ ಊರಿನಲ್ಲಿ ಯಾವುದು, ನಿಮ್ಮ ಫೇವ್ರೇಟ್ ವೃತ್ತ ಯಾವುದು ನಿಮ್ಮ ಊರಿನ ಬಗ್ಗೆ, ನಾನು ಕೂಡ ಒಂಚೂರು ತಿಳ್ಕೋಬಹುದು ಅಂತ ಹೇಳಿ ನೀವು ಶೇರ್ ಮಾಡಬೇಕು. ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ಹಲವಾರು ಜನ ನಿಮ್ಮ ಊರಿನ ಬಗ್ಗೆ ಕೂಡ ವಿಷಯ ತಿಳ್ಕೊತಾರಲ್ವ. ನಮ್ಮ ವಾಟ್ಸಪ್ ನಂಬರ್ 9480901013, ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ ಅಲ್ಲಿ ತುಂಬ ಮೆಸೇಜ್ಗಳು ಬಂದಿದ್ದಾರೆ. ಇನ್ನು ನಮ್ಮ ಮುಂದಿನ ನಿಲ್ದಾಣ ಸೌತ್ ಎಂಡ್ ಸರ್ಕಲ್, ಸೌತ್ ಎಂಡ್ ವೃತ್ತ ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿನ ಇದು ದಕ್ಷಿಣ ಭಾಗದ ಲಾಸ್ಟ್ ಸ್ಟೇಜ್ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ರಂತೆ ಲಾಸ್ಟ್. ಇದಕ್ಕಿನ್ನ ಬೆಂಗಳೂರು ಬೆಳೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಬರೀ ಕೃಷಿಕರದು ಮಾತ್ರ ಇರೋದು ಅಂತ ಹೇಳಿ ಒಂದು ಕಾಲದಲ್ಲಿ ಅನ್ಕೊಂಡಿದ್ರಂತೆ. ಆದ್ರಿಂದ ಹೇಳುವಂತರ ಐತಿಹಾಸಿಕ ಸ್ಥಳ ಇಲ್ಲಿ ಏನು ಅಂತ ಹೇಳಿದ್ರೆ ಬಸವನಗುಡಿ, ನಂತರ ಜಯನಗರಕ್ಕೆ ಲಾಸ್ಟ್ ಆಗ್ಬಿಡ್ತಿತ್ತು ಅಂತ ಹೇಳ್ಬಿಟ್ಟು, ಅವೆರಡು ಮೀಟ್ ಆಗೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಬಸವನಗುಡಿ ಮತ್ತೆ ಜಯನಗರ ಇನ್ ಬಿಟ್ವೀನ್ ಇರೋದು ಯಾವುದು, ಸೌತ್ ಎಂಡ್ ಸರ್ಕಲ್ ಅಂತ ಹೇಳಿ. ಇದೇ ಒಂಥರ ನಗರದ ದಕ್ಷಿಣ ಕೊನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರಂತೆ. ಆದರೆ ಇಲ್ಲಿ 6 ರೋಡು ಕನೆಕ್ಟ್ ಆಗುತ್ತೆ. ಆಮೇಲೆ ಒಂದು ಕಾಲದಲ್ಲಿ ಏನಂದ್ಕೊಂಡಿದ್ರಂತೆ ಅಂತ ಹೇಳಿದ್ರೆ, ಆಚೆಗೆ ಒಂಥರ ಕೃಷಿ ಭೂಮಿ ಅಂತ ಹೇಳಿದ್ನಲ್ಲ, ಹಳ್ಳಿಗಳಿದೆ ಅಂತ ಹೇಳಿ. ಇಲ್ಲಿ ಒಂದು ಅಶೋಕ ಸ್ತಂಭ ಇದೆ ಈ ನಮ್ಮ ಜಯನಗರದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಆ ತುದಿಯನ್ನು ಗುರುತಿಸೋಕ್ಕೋಸ್ಕರ ಅಶೋಕ ಒಂದು ಅಶೋಕ ಪಿಲ್ಲರ್ನ ನೆಟ್ಟಿದ್ದಾರೆ. ಮತ್ತು ರಸ್ತೆಗಳ ಅಲ್ಲಿ ಕೃಷ್ಣರಾಜೇಂದ್ರ ರಸ್ತೆ ಇರ್ಬೋದು, ಕೆ ಆರ್ ಮಾರ್ಕೆಟ್ ರಸ್ತೆ, ಹೀಗೆ ಹಲವಾರು ರಸ್ತೆಗಳು ಕೂಡ ಅಲ್ಲಿ ಸೇರುತ್ತೆ. ಆಮೇಲೆ ಬಸವನಗುಡಿ ಅಂದ ತಕ್ಷಣ ನಿಮಗೆ ಗೊತ್ತು, ಹಲವಾರು ಸಾಂಸ್ಕೃತಿಕ ಕೇಂದ್ರಗಳು ಕೂಡ ಇದೆ ಅಂತ ಹೇಳಿ. ಆಮೇಲೆ ಜಯನಗರ ಒನ್ ಆಫ್ ದ ಬೆಸ್ಟ್ ಅನ್ನೋದು ಸಿಟೀಸ್ನ ಒಂದು ಮಾಡಿದ್ದು ಫಸ್ಟ್ ಜಯನಗರದಲ್ಲಿ ಅಂತ ಹೇಳಿಬಿಟ್ಟು. ಆಮೇಲೆ ನೀವು ಮೆಸೇಜ್ ಓದಲಿಲ್ಲ ಅಂದರೆ ಕೋಪ ಮಾಡ್ಕೊಂಡ್ಬಿಡ್ತೀರಾ, ಯಾಕಪ್ಪ ನಿಮ್ಮ ಮೆಸೇಜ್ಗಳನ್ನ ಕೂಡ ಓದುವ ಅಂತ ಹೇಳಿ. ಇವರು ಹೇಳ್ತಾ ಇದ್ದಾರೆ, ಇನ್ ಅವರ್ ಟೌನ್ ವಿಜಯ ಸರ್ಕಲ್ ಈಸ್ ಫೇಮಸ್ ಅಂತ ಹೇಳಿಬಿಟ್ಟು. ಯಾರು ಅಂತ ಹೇಳಿದ್ರೆ ಸಂಡೂರ್ನಿಂದ ಸುಮಿತ್ರಾ ಅವರು. ಅದು ಸಿಂಗಲ್ ಸರ್ಕಲ್, ಓನ್ಲಿ ಸಿಂಗಲ್ ಸರ್ಕಲ್ ಇರೋದು, ಇಟ್ಸ್ ಅ ಸ್ಮಾಲ್ ಟೌನ್. ಓಕೆ, ಖಂಡಿತ ಸುಮಿತ್ರಾ, ಖುಷಿ ಆಯಿತು. ಆಮೇಲೆ ವಸುಂಧರಾ ಪ್ರಭಾಕರ್ ಪಾಸ್ತೆ ಅವರು ಹೇಳ್ತಾ ಇದ್ದಾರೆ, ಏನು ಅಂತ ಹೇಳಿದೆ, ವಿದ್ಯಾನಗರ ಹುಬ್ಬಳ್ಳಿಯಿಂದ ಕಿತ್ತೂರು ಚನ್ನಮ್ಮ ಸರ್ಕಲ್ ಹುಬ್ಬಳ್ಳಿ, ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಚಿತ್ರೀಕರಣ ಆಗಿದ್ದು ಅಲ್ಲಿ ಅಂತ ಹೇಳಿ. ಹಾಂ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಅಲ್ಲಿ ಧಾರವಾಡದಲ್ಲಿ ಇದ್ದಾಳೆ, ನಾನು ನೋಡಿದ್ದೀನಿ ಹುಬ್ಬಳ್ಳಿಯೆಲ್ಲ ಈ ಸರ್ಕಲ್ನ. ನನಗೂ ಕೂಡ ತುಂಬ ಖುಷಿಯಾಗುತ್ತೆ ವಸುಂಧರಾ, ಆ ಸರ್ಕಲ್ನ ನೋಡಿದಾಗೆಲ್ಲ ರಾಜ್ಕುಮಾರ್ ಅವ್ರಿಗೆ ಜ್ಞಾಪಕ ಬರುತ್ತೆ. ಆಮೇಲೆ ಗುಡ್ ಮಾರ್ನಿಂಗ್ ಚಂದ್ರಿಕಾ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಹಾಡುಗಳು ತುಂಬ ಖುಷಿಯಾಗಿದೆ. ನನಗೆ ಸಜ್ಜನ್ ರಾವ್ ಸರ್ಕಲ್ ತುಂಬ ಇಷ್ಟವಾದ ಜಾಗ, ಮತ್ತು ಅಲ್ಲೇ ತುಂಬ ಟೆಂಪಲ್ಗಳೆಲ್ಲ ಇದೆ, ಅದೇ ಅದಕ್ಕೋಸ್ಕರ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಸರಸ್ವತಿ BTM ಲೇಔಟಿಂದ ಹೇಳಿದ್ದಾರೆ. ಸರಸ್ವತಿ, ನೀವು ಇನ್ನೊಂದು ಮರ್ತಿದ್ದೀರಾ, ಅಲ್ಲಿ ಈವನ್ ತಿಂಡಿ ಸ್ಟ್ರೀಟ್ ಕೂಡ ಇದೆ ಅಲ್ವಾ, ಆಮೇಲೆ ತಿಂಡಿ ಪೋತಿ ಅಂತ ಹೇಳಿ ಬೈಕೋಬೇಡಿ. ಆಮೇಲೆ ಕಾಲಭೈರೇಶ್ವರ ದೇವಸ್ಥಾನದ ಹತ್ತಿರ ಕಾಲಭೈರವೇಶ್ವರ ಸರ್ಕಲ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಸಾವಿತ್ರಿ ಶಂಕರ್ ಗಜೇಂದ್ರ ಗಡ್ ಇಂದ ಹೇಳಿ ಹೇಳ್ತಾ ಇದ್ದಾರೆ. ಓ, ವೆರಿ ನೈಸ್. ಆಮೇಲೆ ಮಂಜುನಾಥ್ ಇವರು ಹೇಳ್ತಾ ಇದ್ದಾರೆ, ಬಳ್ಳಾರಿಯಿಂದ ನಮ್ಮ ಬಳ್ಳಾರಿಯಲ್ಲಿ ಚಿರಪರಿಚಿತ ಸರ್ಕಲ್ ಅಂತ ಹೇಳಿದ್ರೆ

ರಾಯಲ್ ಸರ್ಕಲ್ ಅಂತ. ಅಲ್ಲಿಂದನೇ ಎಲ್ಲ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನೆಲ್ಲ ನಡೆಯೋದು ನಗರದ ವಿವಿಧ ಮೂಲೆಗಳಿಂದ ಜೋಡಣೆ ಮಾಡುವ ಒಂದು ವೃತ್ತ ಆಗಿದೆ ಅಂತ ಹೇಳಿ ಹೇಳ್ತಾರೆ. ವೆರಿ ನೈಸ್. ಹೀಗೆ ಕೂಡ ನಿಮ್ಮ ಊರಿನ ಒಂದು ಸರ್ಕಲ್ಗಳು ಯಾವುದು ಅಂತ ಹೇಳಿ ನಮ್ಮ ಜೊತೆಗೆ ಹಂಚಿಕೊಳ್ಳಿ, ನಮಗೂ ಕೂಡ ಖುಷಿ ಆಗುತ್ತೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇವರ್ಸ್ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನವಿಲುಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನಾವು ಈ ಸರ್ಕಲ್ ಬಗ್ಗೆ ಮಾತಾಡ್ತಾ ಇದ್ದಾಗ ಮೇಕ್ರಿ ಸರ್ಕಲ್, ಮೇಕ್ರಿ ಸರ್ಕಲ್ ಸಖತ್ ಫಾಸ್ಟು, ಹಾಗೇ ತುಂಬ ತುಂಬ ರಶ್ಶು. ನಾವು ಈ ಕಡೆ ಯಾವುದು ಫ್ಲೈಟ್ಗೆ ಹೋಗ್ಬೇಕಾರೆ ಮತ್ತು ಈ ಕಡೆ ದೂರದರ್ಶನ್ ಆರ್ ಟಿ ನಗರ್ಗೆ ಹೋಗ್ಬೇಕಾರೆ ಹೇಗೆ ಎಲ್ಲ ಕಡೆ ಕನೆಕ್ಟ್ ಆಗುವಂತಹ ಮೇಕ್ರಿ ಸರ್ಕಲ್ ಇದೆಯಲ್ಲ, ಇದು ಒಂದು ಪ್ರಾಮಿನೆಂಟ್ ಮತ್ತು ತುಂಬ ಪ್ರಮುಖ ಜಂಕ್ಷನ್ ಅಂತ ಹೇಳ್ಬೋದು. ಇದು ಇನಾಯತುಲ್ಲಾ ಮೇಕ್ರಿ, ಎಂ ಮೇಕ್ರಿ ಅಂತ ಹೇಳ್ತಾರಲ್ಲ, ಅವರ ಹೆಸರನ್ನು ಇಟ್ಟಿದೆ. ಹೆಬ್ಬಾಳದ ಕೆರೆ ಹತ್ತಿರ ಇರೋ ಈ ಡೌನ್ನಲ್ಲಿ ಇದನ್ನು ಅಂದರೆ ರಸ್ತೆ ದಟ್ಟಣೆ ಸುಧಾರಿಸೋಕ್ಕೋಸ್ಕರ ಇದು ಮಾಡಿದ್ದಾರೆ.

ಸೈದ್ಗೆ. ಇವರು ಮೂಲತಃ ಇವರು ಅರೇಬಿಯಾದವರಾಗಿದ್ದರು, ನಂತರ ಮೈಸೂರು ಮತ್ತು ಮೊಘಲ್ ಆಡಳಿತದ ಬಳಿ ಒಂಥರ ಸೇವೆ ಸಲ್ಲಿಸ್ತಾ ಇದ್ದರು ಬೆಂಗಳೂರಿನಲ್ಲಿ ಮೇಕಿರಿಯವರು. ಆಮೇಲೆ ರಸ್ತೆ ನಿರ್ಮಾಣದ ಕತೆ ಇರಬಹುದು, ಧನ ಸಹಾಯ ಮಾಡಿ ಮಹಾರಾಜರ ಗೌರವ ಕೂಡ ಇವರು ಪಾತ್ರರಾಗಿದ್ದರು. ಆಮೇಲೆ ಈ ಸಾಮಾಜಿಕ ಸೇವೆಯಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ರು. ಇನ್ನು ಹಡ್ಸನ್ ಸರ್ಕಲ್ ಬಂದಾಗ, ಹಡ್ಸನ್ ಸರ್ಕಲ್ ಅಲ್ಲಿ ಚರ್ಚ್ ಇದೆ, ಬ್ರಿಟಿಷರ್ಸು ಅಲ್ಲಿ ತುಂಬ ಮನೆಯನ್ನು ಮಾಡಿಕೊಂಡಿದ್ರು ಅಂತ ಹೇಳಿ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇವಾಗ ನಿಮ್ಮ ಮೆಸೇಜ್ಗಳು ಕೂಡ ನಿಮ್ಮೂರದ್ದು ನಾನು ತಿಳ್ಕೊಬೇಕಲ್ಲ. ಆಮೇಲೆ ಕಿಶನ್ ರೋಷನ್ ಶುಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಹೇಳ್ತಾ ಇದ್ದಾರೆ, ನವಿಲುಗರಿ ಕಾರ್ಯಕ್ರಮ ಇಷ್ಟ ಆಯಿತು ಹಾಡುಗಳು ಎಲ್ಲ ಅಂತ ಹೇಳಿಬಿಟ್ಟು. ನಮ್ಮ ಬೆಂಗಳೂರಿನ ತವರೂರು ನಂದು ಯಲಹಂಕ ನಾಡಪ್ರಭು ಕೆಂಪೇಗೌಡರು ಸ್ಥಾಪಿಸಿದ್ದು, ಮೂಲ ಪ್ರೇರಣೆ ಹಂಪೆ ಅಂತ ಅನುಷಾ ಅಂತ ಹೇಳ್ತಾರೆ. ಎಸ್ ಅನುಷಾ, ಖಂಡಿತವಾಗ್ಲೂ. ಆಮೇಲೆ ನಮ್ಮ ಊರಿನ ಸುಂದರವಾದ ಸರ್ಕಲ್ ಅಂದರೆ SR ಕಂಠಿ ಸರ್ಕಲ್ ಅಂತ, ಅದು ನಮ್ಮ ಊರಿನ ಮಧ್ಯದಲ್ಲಿ ಇದೆ. ಈ ಸರ್ಕಲ್ನಿಂದ ನಮ್ಮ ಊರಿನ 4 ಕಡೆ ರಸ್ತೆ ಎಲ್ಲ ಕಡೆಗೂ ಕನೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಕಳ್ನಿಂದ ಮಂಜುಳಾ ಕವಲಿ ಅವರು ಮೆಸೇಜ್ ಮಾಡಿದ್ದಾರೆ. ಓ ವೆರಿ ನೈಸ್, ಗೊತ್ತೇ ಇರಲಿಲ್ಲ ನೋಡಿ, ತಿಳ್ಕೊಂಡಂಗಾಯ್ತು. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ, ಯಾರು ಕತ್ರಿಗುಪ್ಪೆ ಸರ್ಕಲ್ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅಶೋಕ್ ಲಿಂಗಯ್ಯ ಅವರು. ಸೊ ನೀವು ಕೂಡ ನಿಮ್ಮ ಊರಿನ ಈ ಮೆಸೇಜ್ಗಳನ್ನು, ಅಂದರೆ ಯಾವುದು ಇಂಪಾರ್ಟೆಂಟ್ ಸರ್ಕಲ್ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9480091013. ಸೊ ಇವತ್ತು ನಾವು ಒಂದು ರೌಂಡ್ ಹೋಗಿ ಬರ್ತಾ ಇದ್ದೀವಲ್ವ ಎಲ್ಲ ಸರ್ಕಲ್ಗಳಲ್ಲೂ, ಖುಷಿ ಆಗ್ತಾ ಇದೆ ತಾನೇ.

ಸೊ ನಾವು ಬಹಳಷ್ಟು ಡಿಜಿಟಲ್ ಪೇಮೆಂಟ್ ಬಗ್ಗೆ ತಿಳ್ಕೊಂಡ್ವಿ, ಕೇರ್ಫುಲ್ ಆಗಿರಿ ಅಂತ ಕೂಡ ಹೇಳಿದಾಯ್ತು. ಆಮೇಲೆ ಇನ್ನು ಹಲವಾರು ಸರ್ಕಲ್ಗಳ ಬಗ್ಗೆ, ಯಾವಾಗಲೂ ನಂಗೆ ಅನ್ನಿಸ್ತಾ ಇತ್ತು ಎಷ್ಟೆಲ್ಲ ನಾವು ರೋಡ್ಗಳಲ್ಲಿ ಓಡಾಡ್ತೀವಿ, ನಾವು ಇದ್ರ ಬಗ್ಗೆ ಎಲ್ಲ ಗಮನನೇ ಹರಿಸಿರಲ್ಲ ಅಂತ. ಅದರಲ್ಲೂ ನಿಮ್ಮೂರಿನ ಬಗ್ಗೆ ಎಲ್ಲ ನನಗೆ ಗೊತ್ತಾಗಿದ್ದು ಬಹಳನೇ ಖುಷಿ ಕೊಡ್ತು. ಇನ್ನು ಒಂದನ್ನು ಮೆಸೇಜ್ಗಳಿದ್ದಾವೆ. ಒಂದು ಏನೇ ಅಂತ ಹೇಳಿದ್ರೆ, ಒಂದು ಸರ್ಕಲಿಂದ ಒಂದು ದೊಡ್ಡ ವಿಷಯನೇ ಹಿಸ್ಟ್ರಿನೇ ಇರುತ್ತೆ ಅಂತ ಹೇಳಿದ್ರಲ್ಲ, ಹೌದು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಆಮೇಲೆ ರಾಣಿ ಚೆನ್ನಮ್ಮ ಸರ್ಕಲ್ ಇಷ್ಟ ನನಗೆ, ಯಾಕಂದ್ರೆ ಈಗಲೂ ಕೂಡ ನಾವು ನಮ್ಮೂರು ಯಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಚೆನ್ನಮ್ಮ ಸರ್ಕಲ್ ಸುತ್ತಿಯೇ ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶಿವಪ್ರದ ಅರವಿಂದ್, ಕೆಂಗೇರಿ ಉಪನಗರ ಬೆಂಗಳೂರು. ವಾವ್, ಬೆಂಗಳೂರು ಟು ಹುಬ್ಬಳ್ಳಿ. ಆಮೇಲೆ ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಹೇಳ್ತಾ ಇದ್ದಾರೆ, ಲಿಂಬು ಸರ್ಕಲ್ ಅಂತ ಇದೆ, ಅದು ತುಂಬ ಫೇಮಸ್. ಲಿಂಬು ಸರ್ಕಲ್ನಲ್ಲಿ ವ್ಯಾಪಾರಿಗಳು ನಿಂಬೆಹಣ್ಣು ಮಾರ್ತಾ ಇದ್ರು. ಐತಪ್ಪ ಎಂಬುವರು ತರಹೇವಾರಿ ನಿಂಬೆಹಣ್ಣನ್ನು ಮಾರ್ತಾ ಇದ್ರಂತೆ, ಅದಕ್ಕೋಸ್ಕರ ಅದಕ್ಕೆ ಐತಪ್ಪ ಸರ್ಕಲ್ ಆಯಿತು, ಮತ್ತು ಲಿಂಬು ಸರ್ಕಲ್ ಅಂತ ಕೂಡ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಗರದಿಂದ ನಿರ್ಮಲ ಹೇಳ್ತಾರೆ. ಓ, ಥ್ಯಾಂಕ್ ಯು ನಿರ್ಮಲ. ಆಮೇಲೆ ಸುರೇಶ್ ಅಗ್ರಹಾರ ದಾಸರಹಳ್ಳಿಯಿಂದ ಹೇಳ್ತಾರೆ, ನಮ್ಮೂರಿನಲ್ಲಿ ಗಾಂಧಿ ಸರ್ಕಲ್ ಇದೆ, ಇದನ್ನು ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬನಹಟ್ಟಿಯಿಂದ ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರಿಂದ, ನವಿಲುಗರಿ ಕಾರ್ಯಕ್ರಮ ಖುಷಿಯಾಗಿದೆ, ಮತ್ತು ನಮಗೆ ಎಲ್ಲ ಸರ್ಕಲ್ ಜಯದೇವ ಸರ್ಕಲ್

ಮೆಸೇಜ್ ಕಳ್ಸಿದ್ರೆ ನಾನು ಹೆಂಗೆ ಓದೋದು, ನಾನು ಪ್ರೋಗ್ರಾಮ್ ಮಾಡಲ, ಹಾಡು ಇಲ್ಲ ಕೇಳಿಸ್ಲ ನಿಮಗೆ. ಆದರೆ ರಾಜನ ಅರಮನೆ ಇದೆ, ಅದರಿಂದ ಅದು ಫೇಮಸ್ ಅಂತ ಹೇಳಿಬಿಟ್ಟು ಜಮಖಂಡಿಯಲ್ಲಿ ಅವರು ಅಲ್ಲಿನ ಒಂದು ರಾಜನ ಹೆಸರಿನಲ್ಲಿ ಪಟವರ್ಧನ್ ದೇಸಾಯಿ ಸರ್ಕಲ್ ಅಂತಿದೆ, ಅದು ತುಂಬ ಫೇಮಸ್ ಅಂತಿದ್ದಾರೆ. ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗಳಿಗೆ. ಎ ಜಿ ದೇಸಾಯಿ ಪಟವರ್ಧನ್ ಅಂತ ಹೇಳಿಬಿಟ್ಟು ಸರ್ಕಲ್, ನಮ್ಮ ದೊಡ್ಡ ಸರ್ಕಲ್ ಅಂತ ಹೇಳಿಬಿಟ್ಟು ಹೇಳಿದ್ದೀರಾ. ಥ್ಯಾಂಕ್ ಯು ನಿಮ್ಮ ಇಷ್ಟೆಲ್ಲ ಮೆಸೇಜ್ಗಳಿಗೆ, ತುಂಬ ನಿಮ್ಮ ಸ್ಪಂದನೆಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮತ್ತೆ ಮುಂದಿನ ಸೋಮವಾರ ಭೇಟಿಯಾಗೋಣ. ಅಲ್ಲಿ ತನಕ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಎಫ್ ಎಂ ರೈನ್ಬೋ ಕೇಳ್ತಾ ಇರಿ, ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳಿರಿ, ಕೋಪ ಬಂತು ಅದನ್ನೆಲ್ಲ ಬದಿಗೆ ತಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾ ಇರೋದು ಚಂದ್ರಿಕಾ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬುದಲ್ಲಿ ಕರೆಯಲ್ಲಿ ಕೈರುಚಿ ಸಮಯ. ನೀವು ಕರೆ ಮಾಡಿ ನಿಮ್ಮ ಕೈರುಚಿಯನ್ನ ನಮಗೆ ಉಣಬಡಿಸಬಹುದು. ಹಾಗೆಯೇ ನಾವು ಕೂಡ ಒಂದು ರೆಸಿಪಿ ನಿಮಗಾಗಿ ತಂದಿದ್ದೇವೆ. ಹೌದು, ಕಟ್ಲೆಟ್ ಮಾಡೋದಕ್ಕೆ ಇರುವಂತಹ ಸುಲಭ ಉಪಾಯಗಳು. ಬ್ರೆಡ್ನ ಬಳಸದೆ ಮಾಡುವಂಥದ್ದು, ಮೈದಾನ ಬಳಸದೆ ಮಾಡುವಂತಹ ಕಟ್ಲೆಟ್ ರೆಸಿಪಿ ಇವತ್ತು ನಾನು ನಿಮಗೆ ಕೊಡ್ತೀನಿ. ಹಾಗೆ ನೀವು ಕೂಡ ಕಟ್ಲೆಟ್ ಮಾಡೋರಾಗಿದ್ರೆ ನಿಮ್ಮ ಮನೆಯ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಕರೆ ಮಾಡಬೇಕು ಅಂದರೆ 3228120 ನಮ್ಮ ನಂಬರ್, ಅಥವಾ ಮೆಸೇಜ್ ಮೂಲಕ ತಿಳಿಸ್ತೀರಿ ಅಂದರೆ 4809010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಬೇಗ ಬೇಗ ನಿಮ್ಮ ಸಂದೇಶ ಹಾಗೆ ಕರೆಗಳು ನಮ್ಮತ್ತ ಬರಲಿ. ಅದ ಹಾಗೆ ನಿಮ್ಮ ಜೊತೆಯಾಗಿರುವುದು ನಾಗಶ್ರೀ.

ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಕರೆಯಲ್ಲಿ ಕೈರುಚಿಯಲ್ಲಿ ಕಟ್ಲೆಟ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಹೌದು, ಮೈದಾ ಅಥವಾ ಬ್ರೆಡ್ನ ಬಳಸದೆ ಮಾಡುವಂಥ ಕಟ್ಲೆಟ್ ರೆಸಿಪಿ ಇದು. ನಿಮ್ಮಿಷ್ಟದ ತರಕಾರಿಯನ್ನು ಮೆತ್ತಗೆ ಆದರೆ ನೀರಿಲ್ಲದ ಹಾಗೆ, ಅಂದರೆ ತುಂಬ ನೀರು ಜಿನುಗೋ ಹಾಗೆ ಇಲ್ಲದಂತೆ ಬೇಯಿಸಿ ಎತ್ತಿಟ್ಕೊಳ್ಳಿ. ಮತ್ತು ಅದಕ್ಕೆ ಉಪ್ಪು ಹಾಗೆ ನಿಮ್ಮ ಇಷ್ಟದ ಖಾರ ಹಾಕೋಬಹುದು. ಕೆಲವರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಇಷ್ಟ ಆಗುತ್ತೆ, ನೀವು ಅದನ್ನು ಹಾಕೋಬಹುದು. ಕೆಲವರಿಗೆ ಜೀರಿಗೆ ಮೆಣಸು ಪುಡಿ ಹಾಕಿದ್ರೆ ಇಷ್ಟ ಆಗುತ್ತೆ, ನೀವು ಕೂಡ ಅದನ್ನು ಹಾಕೋಬಹುದು. ಅಥವಾ ಚಾಟ್ ಮಸಾಲ ಹಾಕಿದ್ರೆ ಇಷ್ಟ ಆಗುತ್ತೆ ಅಂದರೆ ಅದನ್ನು ಹಾಕೋಬಹುದು. ಗರಂ ಮಸಾಲ ಇಷ್ಟ ಆಗುತ್ತೆ ಅಂದರೆ ಅದನ್ನು ಹಾಕೋಬಹುದು. ಇದು ಏನು ಬೇಡ, ಸಿಂಪಲಾಗಿ ಮಾಡ್ಕೊತೀನಿ ಏನೋ ಹಾಗಿದ್ರೆ ಹಸಿಮೆಣಸಿನಕಾಯಿನ ಹಾಕೋಬಹುದು. ಇಲ್ಲ, ಇವೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಲಿ ಹಾಕೊತೀನಿ ಅಂದರೆ ಅದು ಕೂಡ ಅದ್ಭುತವಾಗಿರುತ್ತೆ, ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಬೈಂಡಿಂಗ್ಗೆ ಅವಲಕ್ಕಿಯನ್ನು, ಅಂದರೆ ಗಟ್ಟಿ ಅವಲಕ್ಕಿ ಇರುತ್ತಲ್ಲ, ಅದನ್ನು ತರಿತರಿಯಾಗಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೆಚ್ಚಾಗಿ ಇರುವಂತಹ ತೇವಾಂಶವನ್ನು ಈ ಅವಲಕ್ಕಿನೇ ಹೀರ್ಕೊಳ್ಳುತ್ತೆ. ಇಲ್ಲಿಗೆ ಸಾಮಾನ್ಯವಾಗಿ ಬ್ರೆಡ್ ಬಳಸುವಂಥವ್ರು ಈ ರೀತಿಯ ಅವಲಕ್ಕಿ ಪುಡಿಯನ್ನು ಹಾಕಿ ಮಾಡ್ಕೋಬಹುದು. ಹಾಗೆ ಮತ್ತೆ ಅದನ್ನು ಅದ್ದೋದಕ್ಕೆ ಸಣ್ಣ ಸಣ್ಣ ನೀವು ಚೌಕಾಕಾರವಾಗೋ ಇಲ್ಲ ಗುಂಡಾಗಿಯೋ ಹಾರ್ಟ್ ಶೇಪ್ನಲ್ಲೋ ಚಪ್ಪಟೆಯಾಗಿ ಮಾಡ್ಕೊಳ್ತೀರಲ್ಲ, ಆ ಆಕೃತಿಗಳನ್ನ ಅದ್ದೋದಕ್ಕೆ ಅಂತ ಹೇಳಿ ನೀವು ಮೈದಾನ ನೀರಿಗೆ ಬೆರೆಸೋ ಬದಲು ಇದೇ ರೀತಿಯಾಗಿ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಕಡಲೆ ಹಿಟ್ಟನ್ನು ತೆಳುವಾಗಿ ಮಾಡಿಕೊಂಡು ನೀರು ಹಾಕಿ ತೆಳುವಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಅದರಲ್ಲಿ ಈ ಕಟ್ಲೆಟ್ಗಳನ್ನ ಅದ್ದಿ ಅದರ ಮೇಲೆ ಕೋಟಿಂಗಿಗೆ ಕೂಡ ಮತ್ತೆ ಈಗಾಗಲೇ ಮಾಡಿಕೊಂಡಿರುವಂತಹ ಅವಲಕ್ಕಿ ಪುಡಿ ಏನಿರುತ್ತೆ ಅದನ್ನು ಕೋಟ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಟು ಎರಡೂ ಬದಿಯಲ್ಲೂ ಕೂಡ ಕೆಂಪಗಾಗುವ ಹಾಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಿದ್ಧವಾಗುತ್ತೆ ರುಚಿಯಾಗಿರುವಂತಹ ಕಟ್ಲೆಟ್. ಈ ಒಂದು ರೆಸಿಪಿಯಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಮೈದಾ ಅಥವಾ ಬ್ರೆಡ್ನ ಅಂಶವನ್ನು ನಾವು ಬಳಸೇ ಇಲ್ಲ. ಇದಕ್ಕಿಂತ ಇನ್ನೂ ಸಿಂಪಲಾಗಿ ಮಾಡುವಂಥ ವರ್ಷನ್ ಏನು ಗೊತ್ತಾ, ಕಡಲೆ ಹಿಟ್ಟನ್ನು ನೀವು ಒಂದು ಸ್ವಲ್ಪ ಬೆಚ್ಚಗಾಗುವ ಹಾಗೆ ಅದರ ಹಸಿ ವಾಸನೆ ಹೋಗುವ ಹಾಗೆ ಹುರಿದು ಇಟ್ಕೊಳ್ಳೋದು, ಮತ್ತು ನೀವು ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಹಾಗೆ ಮಸಾಲೆಯ ಮಿಶ್ರಣಕ್ಕೆ ಈ ಹುರಿದಂತಹ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನೀವು ಕಾವಲಿಯ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಕಟ್ಲೆಟ್ ಮಾಡ್ಕೋಬಹುದು. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಆದರೆ ಕಡಲೆ ಹಿಟ್ಟನ್ನು ಸರಿಯಾಗಿ ಹುರ್ಕೋಬೇಕು ನೀವು. ನೀವೇನಾದರೂ ಹಸಿ ಹಸಿ ಕಡಲೆ ಹಿಟ್ಟು ಹಾಗೆ ಹಾಕ್ಕೊಂಡ್ರೆ ಕಹಿ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಇವತ್ತಿನ ಕಟ್ಲೆಟ್ ರೆಸಿಪಿ ಹೇಗನ್ನಿಸ್ತು ಅಂತ ನಮಗೆ ಮೆಸೇಜ್ ಮಾಡಿ. ಇದನ್ನು ನೀವು ಸೂಪರ್ ಆಗಿರುವಂಥ ಗ್ರೀನ್ ಚಟ್ನಿ ಜೊತೆ ಸವಿಬಹುದು, ಕೆಲವರು ಟೊಮೆಟೊ ಕೆಚಪ್ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಇಷ್ಟದ ಜೊತೆ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ.

0: ಇನ್ನೇನು ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು, ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ 1 ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42,000ಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು. ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪತ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗೆ ಬೆಳೆವುದಲ ಮಂಕುತಿಮ್ಮ.
1: ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗೆ ಬೆಳೆಯುವುದಲ ಮಂಕುತಿಮ್ಮ.

ಈ ಪದ್ಯ ನಿಜವಾಗಿ ಜೀವನದ ಅಂತರಂಗಕ್ಕೆ ಇಳಿಯುವಂತಹ ಒಂದು ಸ್ಪೆಲಂಕಿಂಗ್ ಟೂಲ್ ಅಂತ ಕರೀತಾರೆ. ಹಾಗೂ ಕೆಳಕ್ಕೆ ಇಳಿಬೇಕಾದ್ರೆ ಬೇರೆ ಬೇರೆ ಟೂಲ್ಸ್ ಇರಬೇಕು, ಬೆಟ್ಟ ಹತ್ತಬೇಕಾದ್ರೆ ಬೇರೆ ಇರಬೇಕು. ಅಂತರಂಗಕ್ಕೆ ಇಳಿದ್ರೆ ಇವರೇನು ಹೇಳ್ತಾರೆ ಗೊತ್ತಾ, ಎಲ್ಲ ನಾಶನ, ಎಲ್ಲ ಕಾಲವಶ. ಇದು ನಮ್ಮ ತತ್ವಶಾಸ್ತ್ರದ ಮುಖ್ಯ ತಿರುಳು. ಇದು ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರೆಗುಂ ರೂಪ ಲೀಲೆ ವಿಭವಾದಿಗಳ್ ನಿಲ್ಲ ವಾರ್ಗಂ. ನಿಜವಾಗಿ ನಾಶಶೀಲವಾದದ್ದು. ನಾವು ನೋಡ್ತಾ ನೋಡ್ತಾ ಸಮಯ ಕರ್ಗೋಗುತ್ತೆ, ಒಂದು ನಿಮಿಷ ಅನ್ನೋದಕ್ಕೆ ಎರಡು ನಿಮಿಷ ಆಗೋಗಿರುತ್ತೆ. ನೀರನ್ನು ಎತ್ಕೊಂಡು ಕೂಡ್ಲೇ ಯು ಕಾಂಟ್ ಸ್ಟೆಪ್ ಟ್ವೈಸ್ ಇಂಟು ದಿ ಸೇಮ್ ಸ್ಟ್ರೀಮ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನೀನು ಅದೇ ಪ್ರವಾಹಕ್ಕೆ ಕೈ ಇಡ್ತಿದೆಯಾ, ಅದಾಗಲೇ ಆ ಪ್ರವಾಹದ ನೀರು ಮುಂದೆ ಹೊರಟೋಗ್ಬಿಟ್ಟಿದೆ. ಎಲ್ಲ ನಾಶಶೀಲ, ಎಲ್ಲವೂ ಕೂಡ ಕಾಲವಶ. ನರ ಕ್ಷುಲ್ಲಕ, ನಿಜ ನಾವು ಕೂಡ ಏನು ಮಹರಿಯ, ನಮ್ಮ ಅಪ್ಪ ಇದ್ದರು, ನಮ್ಮ ತಾತ ಇದ್ದರು, ಮುತ್ತಾತ ಇದ್ದರು, ಯಾರ್ಯಾರಾಯ್ತೋ. ಕಾಲ ನಿಧಿರೊಳ್, ಈ ಕಾಲರಾಯನ ಎದುರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ ಅಂತ ಬೆಂದ್ರೆಯವರು ಹೇಳಿದ್ದು ಇದೇ ಅರ್ಥದಲ್ಲಿ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಹೇಳ್ತಾರೆ ಡಿ ವಿ ಜಿಯವರು, ಉಲ್ಲಾಸವೇ ಧರ್ಮ, ಉಲ್ಲಾಸ. ಮಾಸ್ತಿಯವರು ಡಿ ವಿ ಜಿ ಬಗ್ಗೆ ಹೇಳಿರೋದು ಒಂದು ಮಾತು ಜ್ಞಾಪಕ ಇಟ್ಕೊಳ್ಬೇಕು. ಏನಂದರೆ ಯಾವುದೇ ಸಮಾಜದ ಉಲ್ಲಾಸದ ವ್ಯಕ್ತಿ ಅಂದರೆ ನಮ್ಮ ಡಿ ವಿ ಜಿಯವರು ಅಂತ ಹೇಳ್ತಾರೆ. ಯಾವುದೇ ಆಯುಧ ಶ್ರೇಣಿ ಆದರೆ ಉಲ್ಲಾಸದೇ ಜೀವ ಪ್ರಧಾನವಾದ ಅಂಶ ಇದೆ, ಅದು ಮುಖ್ಯ ರೀ. ಇರೋ ಅಷ್ಟು ದಿವಸ ಚೆನ್ನಾಗಿರಿ, ಹೋರಾಡ್ತೀರ ಹೋರಾಡಿ, ಮಲಗಿದ್ರೂ ಪರವಾಗಿಲ್ಲ, ಉಲ್ಲಾಸವೇ ಧರ್ಮ. ಯಾಕೆ ಗೊತ್ತೆ, ಇದು ಭಾಳ ಒಳ್ಳೆ, ಕೊಲ್ಲಿಪನೆ ಬೆಳೆಯಿಪನು ಜ್ಞಾಪಕ ಇಟ್ಕೊಳ್ಬೇಕು. ನೀವು ಯಾರು ಕೊಲ್ಲಬೇಕು ಅಂತ ಕೊಲ್ತಾನೆ ಇಟ್ಕೊಂಡಿದ್ದೀರೋ ಅವನೇ ನಿಮ್ಮನ್ನು ಬೆಳೆಸ್ತಾ ಇದ್ದಾನ್ರಿ. ನಿಮ್ಮನ್ನು ಬೆಳೆಸಿರೋದು ಯಾತಕ್ಕೆ, ಸಾಯಲೇಬೇಕು ಕೊನೆಗೆ. ಆದರೆ ಹುಲ್ಲು ಒಣಗಿ ಬೆಳೆಯುವುದಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹುಲ್ಲು ಒಣಗತ್ತೆ ನಿಜ, ಮತ್ತೆ ಮಳೆ ಬಂದಾಗ ಅದು ಸಿಗಿರತ್ತೆ, ಬೆಳೆಯತ್ತೆ, ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ಈ ನಾಶಶೀಲವಾದ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಗುಣ ಅಂದರೆ, ದ್ರವ್ಯ ಅಂದರೆ ನಮ್ಮ ಉಲ್ಲಾಸ. ಬಹುಶಃ ಜೀವನಕ್ಕೆ ಒಂದು ಉಲ್ಲಾಸಮಯವಾದ ಆವರಣವನ್ನು ಕಟ್ಟಿಕೊಡೋದೇ ಡಿ ವಿ ಜಿಯವರ ಉದ್ದೇಶ ಅನ್ನೋದು ಅನೇಕ ಪದ್ಯಗಳಿಂದ ಸ್ಪಷ್ಟವಾಗುತ್ತೆ, ಇಲ್ಲಂತೂ ಖಚಿತವಾಗುತ್ತೆ.

ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ.

0: ಹುಲ್ಲಿನ ಸಾಧುತ್ವ ಅಂತ ಈ ಪದ್ಯನ ಕರಿಬೋದು. ಇದರ ಆಶಯ ಏನು ಅಂತಂದರೆ, ನಾವು ಯಾವುದನ್ನು ಲೋಕದಲ್ಲಿ ತುಂಬ ಸಣ್ಣ ಅಂತ ತಿಳ್ಕೊಂಡಿರ್ತೀವೋ ತೃಣ, ಆದರೆ ಇವ್ರ ಕಣ್ಣಿಗೆ ಅದು ಹುಲ್ಲಕ್ಕೆ ಕಾಣಿಸೋದಿಲ್ಲ, ತೃಣ ಸಾಧುತ್ವ ಅಂತ ಕರೀತಾರೆ. ಸಾಧು ಅಂದರೆ ಸಾಧನೆ ಮಾಡಿ ಯೋಗಿಯಾದವನು, ಸನ್ಯಾಸಿಯ ಗುಣವನ್ನು ಹೊಂದಿದವನು, ಪಕ್ವವಾದ ಮನಸ್ಸೊಂದವನು. ನೋಡಿ, ಹುಲ್ಲೇನು ಮಾಡುತ್ತಪ್ಪ, ನಮಗೆ ಯಾರ್ಯಾರು ಉದಾಹರಣೆ ಆಗ್ತಾರೆ, ಹುಲ್ಲು ನಮಗೆ ಉದಾಹರಣೆ. ಅಣಗಿದ್ದು ಬೇಸಗೆಯೊಳ್ಳು, ಅಣಗು ಅಂದರೆ ತಗ್ಗು ಅಂತ, ಇಲ್ಲಿ ನಮ್ರವಾಗು ಅಂಥೇಳಿ. ಹಾಗೆ ಅಣಗಿದ್ದು ಬೇಸಗೆಯೊಳ್ಳು, ಪಾಪ ಹುಲ್ಲು ನೋಡಿ, ಅದು ಬೇಸಿಗೆ ಚೆನ್ನಾಗಿ ಉಗ್ರವಾಗಿ ಬಿಸಿಲು ಬಂದುಬಿಟ್ರೆ ಹಾಗೆ ಅಣಗು ಹೋಗ್ಬಿಡುತ್ತೆ. ಅಣಗು ಅಂದರೆ ಅಡಗು ಅನ್ನೋ ಅರ್ಥ. ಎದ್ದು ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಹುಲ್ಲು ಏನ್ರಿ ಮಾಡುತ್ತೆ, ತಿಟ್ಟಿನಲ್ಲಿ ಗುಣಿ ಅಂದರೆ ಹಳ್ಳ, ಹಳ್ಳದಲ್ಲೂ ಬೆಳೆಯುತ್ತೆ, ತಿಟ್ಟಿನಲ್ಲೂ ಬೆಳೆಯುತ್ತೆ, ಎಲ್ಲ ಪ್ರದೇಶಗಳಲ್ಲೂ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತಲ್ಲ, ಯಾವಾಗ ಮಳೆ ಬಂದಾಗ. ಅಣಗಿರುತ್ತೆ ಬೇಸಿಗೆಯಲ್ಲಿ. ಕರ್ತುಂ ಯಸ್ಯ ಪ್ರಭವತಿ ಮಹೀಂ ಉತ್ಸಿಲೀಂಧ್ರಾಮ್ ಅವಂಧ್ಯಾಮ್, ಕಾಳಿದಾಸ ಹೇಳ್ತಾನೆ. ಒಂದು ಸಲ ಅದು ಗುಡುಗ ಹಾಕ್ಬಿಟ್ರೆ, ಮಳೆ ಬರೋ ಸೂಚನೆ ಕೊಟ್ಟರೆ, ಸಮಸ್ತ ಭೂಮಿ ಕೂಡ ಗೈರಿಕಾದಿ ಧಾತುಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾನಲ್ಲ. ಹಾಗೆ ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ, ತಣಿವ ನೀವನು ಜಗಕ್ಕೆ. ದೇವರು ಹೇಗೆ ಮಳೆರಾಯ ಸುರಿದಾಗ ಹುಲ್ಲು ಎಲ್ಲರಿಗೂ ಕಾಣೋ ಹಂಗಾಗಿ ದನಗಳಿಗೆ ಅನುಗ್ರಹ ಆಗುತ್ತೋ, ಹಾಗೆ ಇವನು ತಣಿವ ನೀವನು ಜಗಕ್ಕೆ. ತಣಿವು ಅಂದರೆ ತೃಪ್ತಿಯನ್ನು, ಸಮಾಧಾನವನ್ನು. ಗುಣಶಾಲಿ ತೃಣಸಾಧು ಇದೆಯಲ್ಲ, ಈ ಹುಲ್ಲು ಗುಣಶಾಲಿ, ಆದ್ದರಿಂದಲೇ ಅದನ್ನು ಸಾಧು ಅಂತ ಕರಿಬೋದು. ಆ ಮಟ್ಟಕ್ಕೆ ಹೋಗ್ತಾರೆ ಡಿ ವಿ ಜಿಯವರು, ಸಾಮಾನ್ಯ ವಸ್ತುಗಳಲ್ಲಿ ಮಹಿಮೆಯನ್ನು ಕಾಣ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ರಾಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ. ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ. ಲಂಚ್ ಬಾಕ್ಸ್ನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೌದು, ಇವತ್ತಿನ ನಮ್ಮ ಲಂಚ್ ಬಾಕ್ಸ್ನಲ್ಲಿ ಮಾತುಕತೆ ಯಾವುದರ ಸುತ್ತ ಅಂತ ಅಂದರೆ, ಇನ್ನೇನು ಶ್ರಾವಣ ಶುರುವಾಯಿತು ಅಂದರೆ ಸಾಲು ಸಾಲು ಹಬ್ಬಗಳು ಬರೋದಕ್ಕೆ ಶುರು ಆಗುತ್ತೆ. ಈ ಸಾಲು ಸಾಲು ಹಬ್ಬಗಳ ತಯಾರಿಯಲ್ಲಿ ಹೈರಾಣಾಗೋದು ಹೆಣ್ಣುಮಕ್ಕಳು. ಮಾತ್ರವಲ್ಲ, ಮನೆಯವರೆಲ್ಲರೂ ಕೂಡ ಒಂದು ಸ್ವಲ್ಪ ಸಹಕರಿಸಿದರೆ ಪ್ರತಿಯೊಬ್ಬರ ತಲೆಯ ಮೇಲೂ ಒಂಚೂರು ಜವಾಬ್ದಾರಿಯನ್ನು ಹೊತ್ಕೊಂಡ್ರೆ ಬಹುಶಃ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನಿರಾಳ ಅಂತ ಅನ್ನಿಸ್ಬಹುದೇನೋ. ಇಲ್ಲ ಅಂತಂದರೆ ಈ ಹಬ್ಬದ ತಯಾರಿಯಲ್ಲಿ ಮನೆ ಕ್ಲೀನಿಂಗ್ ನೋಡ್ಕೋಬೇಕು, ಇದಲ್ಲದೆ ರೆಗ್ಯುಲರ್ ಆಗಿ ಮಾಡುವಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗಬೇಕು, ಇದಲ್ಲದೆ ಉದ್ಯೋಗಸ್ಥ ಮಹಿಳೆಯರಾದರೆ ಉದ್ಯೋಗದಲ್ಲೂ ಕೂಡ ಅವರ 100%ನ ಕೊಡಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ರಜಾ ಸಿಕ್ಕೋದಿಲ್ಲ. ಆದರೆ ಹಬ್ಬದ ಸಂಭ್ರಮ ಒಂಚೂರು ಕೂಡ ಕಡಿಮೆಯಾಗದ ಹಾಗೆ ಕಾಪಾಡಿಕೊಳ್ಳುವಂಥ ಹೊಣೆ ಕೂಡ ಇರುತ್ತೆ ಹೆಣ್ಮಕ್ಳ ತಲೆಯ ಮೇಲೆ. ಇದ್ರ ಮೇಲೆ ಪೂಜೆ ಪುನಸ್ಕಾರ, ಈ ವ್ರತಗಳು, ಮತ್ತೊಂದು ಮಗದೊಂದು ಎಲ್ಲ ಸೇರಿ ಹಬ್ಬ ಬಂತು ಅಂದರೆ ಖುಷಿಯಾದಷ್ಟೇ ಭಯ ಕೂಡ ಆಗ್ತಾ ಇರುತ್ತೆ. ನಿಮ್ಗೇನಿಸುತ್ತೆ, ನಿಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ? ಫೆಸ್ಟಿವ್ ಪ್ರಿಪ್ರೇಷನ್ಗೆ ನೀವು ನಿಮ್ಮ ಮನೆಯಲ್ಲಿ ಸಹಕಾರ ಕೊಡ್ತೀರಾ? ಮನೆಯವರೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀರಾ? ಅಥವಾ ಹೆಣ್ಣುಮಕ್ಕಳ ತಲೆ ಮೇಲೆ ಅಷ್ಟೂ ಜವಾಬ್ದಾರಿಯನ್ನು ಹೊರಿಸಿ ನೀವು ನಿರಾಳವಾಗಿ ಇರ್ತೀರಾ? ಮೆಸೇಜ್ ಮಾಡಿ. ಮತ್ತು ಹಬ್ಬದ ತಯಾರಿಯಲ್ಲಿ ನಿಮಗೆ ಇಷ್ಟ ಆಗುವಂಥ ವಿಚಾರ ಏನು ಅದನ್ನು ಕೂಡ ನಮಗೆ ತಿಳಿಸಿ. ಕೆಲವರಿಗೆ ಹೊಸ ಬಟ್ಟೆ ತೆಗೆದುಕೊಳ್ಳೋದು ಸಂತೋಷ, ಆದರೆ ಮತ್ತೆ ಕೆಲವರಿಗೆ ಇಡೀ ಮನೆಯನ್ನು ರೀಅರೇಂಜ್ ಮಾಡೋದು, ಇಡೀ ಮನೆಯನ್ನು ಕಸಮುಕ್ತಗೊಳಿಸೋದು, ಏನು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋದು, ಈ ಒಂದು ಪ್ರೊಸೆಸ್ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ಹಬ್ಬದ ಜೊತೆ ಜೊತೆಗೆ ಬರುವಂತಹ ವಿಶೇಷ ತಿನಿಸುಗಳು ಅಟ್ರ್ಯಾಕ್ಟಿವ್ ಅಂತ ಅನಿಸಿದ್ರೆ, ಇನ್ನು ಕೆಲವರಿಗೆ ಹಬ್ಬ ಅಂದರೆ ಸಿಗುವಂಥ ರಜೆ ಮತ್ತು ದೇವರು ಪೂಜೆ ಮತ್ತು ದೇವಸ್ಥಾನಗಳು ಇವೆಲ್ಲ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರುತ್ತೆ. ನಿಮ್ಮ ನೆಟ್ಟಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವುದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತ ನಮಗೆ ಶೇರ್ ಮಾಡ್ಕೊಳ್ಳಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹಬ್ಬಗಳ ಸಾಲು ಸಾಲು ಶುರುವಾಗುತ್ತೆ. ಇನ್ನೇನು ಶ್ರಾವಣ ಭಾದ್ರಪದ ಪೂರ್ತಿ ಹಬ್ಬಗಳು. ಈ ಹಬ್ಬದ ಸಂಭ್ರಮ ಸಂಭ್ರಮವಾಗೇ ಉಳಿಬೇಕು. ಅದು ಭಯದ ವಾತಾವರಣವನ್ನು ಕಷ್ಟ ಯಪ್ಪ ಸ್ಟ್ರೆಸ್ ಅಂತ ಅನ್ನಿಸ್ಬಾರ್ದು ಅಂತಂದರೆ ಇಡೀ ಮನೆ ಒಗ್ಗಟ್ಟಾಗಿ ಕೆಲಸ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಸರಿಯಾಗಿ ನಿಮ್ಮ ಸಂದೇಶಗಳು ಕೂಡ ಬರ್ತಾ ಇದೆ. ಮತ್ತು ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆಗಳು ಅದರ ಭಾರವನ್ನು ನಾವು ಮನೆಯವರ ಮೇಲೆ ಹೊರಿಸೋದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಮತ್ತು ನಮ್ಮ ಕಡೆಯಿಂದ ಏನು ಮಾಡಬಹುದು ಅದನ್ನು ಮಾಡ್ತಾ ಹೋದರೆ ಬಹುಶಃ ಹಬ್ಬದ ಸಂಭ್ರಮ ದ್ವಿಗುಣ ಆಗತ್ತೆ ಅಂತ ಅನ್ಸುತ್ತೆ. ಇಲ್ಲ ಅಂತಂದರೆ ಹಬ್ಬ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಗೆಯಲ್ಲಿ ಟು ಡೂನ ಚೆಕ್ಲಿಸ್ಟ್ ತುಂಬ ಉದ್ದವಾಗುವಂತಹ ಸಂದರ್ಭ. ಅದು ಆರ್ಥಿಕವಾಗಿ ಇರಬಹುದು ಅಥವಾ ಸಾಮಾಜಿಕವಾಗಿ ಇರಬಹುದು, ಮತ್ತು ಮನೆಯಲ್ಲಿ ಮಾಡುವಂಥ ಕೆಲಸಗಳೇ ಇರಬಹುದು. ಎಕ್ಸ್ಟ್ರಾ ಕೆಲಸಗಳು ಬೀಳ್ತಾ ಇರುತ್ತೆ, ಎಕ್ಸ್ಟ್ರಾ ಹಣದ ಹೊಳೆಯೂ ಕೂಡ ಹರಿಬೇಕಾಗತ್ತೆ. ಹಾಗೆಯೇ ಜೊತೆ ಜೊತೆಯಲ್ಲಿ ನಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಇರಲಿ, ಇವಾಗ ಒಂದಷ್ಟು ಜನ ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಿ ನಾವು ಮನೆ ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾಕೆಂದರೆ ಮನೆ ಕ್ಲೀನ್ ಮಾಡಿದಾಗಲೇ ಗೊತ್ತಾಗೋದು ಏನೆಲ್ಲ ಬೇಡದೇ ಇರೋ ವಸ್ತುಗಳನ್ನ ನಾವು ಶೇಖರಿಸಿ ಇಟ್ಕೊಂಡಿದ್ದೀವಿ ಅಂತ. ಹಾಗಾಗಿ ಹಳೆಯ ಪದ್ಧತಿಯಂತೆ ಹೊಸದಾಗಿ ದೊಡ್ಡ ಹಬ್ಬ ಬರ್ತಾ ಇದೆ ಅಂದರೆ 15 ದಿನದ ಮುಂಚಿನಿಂದಲೇ ಡೀಪ್ ಕ್ಲೀನಿಂಗ್ ಶುರು ಆಗಿಬಿಡುತ್ತೆ. ಅದು ಯುಗಾದಿ ಇರಲಿ, ದೀಪಾವಳಿ ಇರಲಿ, ಇಲ್ಲಾಂದರೆ ಗೌರಿ ಗಣೇಶ ಇರಲಿ, ತುಂಬ ದೊಡ್ಡದಾದಂಥ ಹಬ್ಬಗಳು ಅಂತ ನಾವು ಯಾವುದನ್ನೆಲ್ಲ ಭಾವಿಸ್ತೀವಿ, ಆ ಎಲ್ಲ ಹಬ್ಬಕ್ಕೂ ಮುಂಚೆ ಒಂದು ದೊಡ್ಡ ಡೀಪ್ ಕ್ಲೀನಿಂಗ್ ಸೆಷನ್ ಮನೆಯಲ್ಲಿ ನಡೀಲೇಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಅವರು ಹೇಳ್ತಾ ಇದ್ದಾರೆ. ನಮಗೂ ಕೂಡ ಸಹಾಯ ಮಾಡುವಂಥ ಮನಸ್ಸಿದೆ, ಮನೆ ಕ್ಲೀನ್ ಮಾಡಿದಾಗಲೇ ಗೊತ್ತಾಗೋದು ಏನೆಲ್ಲ ವಸ್ತುಗಳು ಬೇಕು ಬೇಡ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಗ್ರಾಮ ಪುರೋಹಿತ ಅನಿಲ್ ಅವರು ಮೆಸೇಜ್ ಮಾಡ್ತಾ ಹೇಳ್ತಿದ್ದಾರೆ, BTM ಬಡಾವಣೆಯಿಂದ ನಾವು ಒಂದು 10 ವಿಷಯಗಳ ಕಡೆ ಗಮನ ಕೊಡಬೇಕು. ಪೂಜೆ, ಅತಿಥಿಗಳು, ಹಾಗೇನೆ ಖರೀದಿ, ಊಟ ಮತ್ತು ಬಜೆಟ್ ಇವೆಲ್ಲದರ ಬಗ್ಗೆ ಮುಂಚೆನೇ ಪತ್ನಿಯೊಂದಿಗೆ ಕೂತು ಚರ್ಚೆ ಮಾಡಿ ಯಾವುದರಲ್ಲೆಲ್ಲ ಅವರಿಗೆ ಸಹಾಯ ಬೇಕೋ ಅದರಲ್ಲೆಲ್ಲ ಕೂಡ ಮನೆಯವರೆಲ್ಲ ಒಟ್ಟಾಗಿ ಸಹಾಯ ಮಾಡೋದ್ರಿಂದ, ಮತ್ತು ನೀನು ಕೂಡ ರೆಸ್ಟ್ ತಗೋ, ನಿನ್ನ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡು, ತುಂಬ ಸ್ಟ್ರೆಸ್ ಮಾಡ್ಕೋಬೇಡ ಅಂತ ಹೇಳಿ ಅವರಿಗೆ ಉಪಚಾರ ಮಾಡೋದ್ರಿಂದ, ನಮ್ಮ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ಹಬ್ಬದ ವಾತಾವರಣ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ, ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬದ ತಯಾರಿ ಮಾಡ್ತೀರಾ, ಅಥವಾ ಯಾರಾದರೂ ಒಬ್ಬರ ತಲೆ ಮೇಲೆ ಅಷ್ಟು ತಯಾರಿಯ ಹೊಣೆಯನ್ನು ಮಾತ್ರ ಬಿಟ್ಟು ಸಂಭ್ರಮದ ಮಾತ್ರ ಭಾಗ ಆಗ್ತೀರಾ, ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ ಬೋ ಕೇಳ್ತಾ ಇದ್ದೀರಿ. ಲಂಚ್ ಬಾಕ್ಸ್ನಲ್ಲಿ ನಾವಿದ್ದೇವೆ. ನಿಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ? ನೀವು ಕೂಡ ಹಬ್ಬದ ತಯಾರಿಯ ಜೊತೆಗೆ ಕೈ ಜೋಡಿಸ್ತೀರಾ ಅಂತ ಕೇಳಿದ್ದೆ. ಇಲ್ಲೊಬ್ಬರು ಸುಧೀಂದ್ರ ಮೆಸೇಜ್ ಮಾಡಿದ್ದಾರೆ ಮಲ್ಲೇಶ್ವರಂಿಂದ, ನಾವಂತೂ ಹಬ್ಬದ ತಯಾರಿ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವತ್ತು ಹೇಗಿದ್ರೂ ರಜೆ ಇರುತ್ತೆ, ಒಂದು ಸ್ವಲ್ಪ ಮಾಮೂಲಿಗಿಂತ ತಡವಾಗಿ ಎದ್ದು ಆರಾಮಾಗಿ ಮಜ್ವಾಗಿ ಇದ್ದು ಬಗೆ ಬಗೆಯಾದಂಥ ರುಚಿ ರುಚಿಯಾದಂತಹ ತಿಂಡಿ ತಿನಿಸು ಏನು ಮಾಡಿರ್ತಾರೆ ಅದನ್ನು ಹೊಟ್ಟೆ ತುಂಬ ತಿಂದು ಸಖತ್ತಾಗಿದೆ ಅಂತ ಹೇಳಿ ಒಂದು ದಿನವನ್ನು ಮುಗಿಸ್ತೀವಿ. ಇದೇ ನಮ್ಮ ಹಬ್ಬದ ತಯಾರಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ ಅವರು ಸಿದ್ದೇಶ್ವರದಿಂದ ಸಂದೇಶ ಕಳಿಸ್ತಾ, ಹರಿಹರದಿಂದ ಸಂದೇಶ ಕಳಿಸ್ತಾ ಹೇಳ್ತಾ ಇದ್ದಾರೆ, 40 ವರ್ಷದ ಹಿಂದೆ ಹೇಗಿತ್ತು ಗೊತ್ತಾ ಮೇಡಮ್ ಕಾಲ? ಮನೆಗೆ ಬಂದು ಸ್ವಾಮಿಗಳು ಪೂಜೆ ಮಾಡಿ ಪ್ರಸಾದ ಕೊಡೋ ತನಕ ಒಂದು ಹನಿ ನೀರು ಕೂಡ ಕುಡಿಯೋದಕ್ಕೆ ಬಿಡ್ತಾ ಇರಲಿಲ್ಲ, ಅದಾದ್ಮೇಲೆ ನಮ್ಮದು ಊಟ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಆ ಹಳೆಯ ದಿನಗಳನ್ನು ನೆನಪಿಸ್ಕೊಳ್ತಾ ನೀವು ಕೂಡ ಕಳೆದು ಹೋಗಿದ್ರೆ, ಕಳೆದು ಹೋಗಿರೋ ಕಡೆಯಿಂದಲೇ ಮೆಸೇಜ್ ಮಾಡಿ ನಮಗೆ, ನಿಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ, ನೀವು ಕೂಡ ಕೈ ಜೋಡಿಸ್ತೀರಾ ಇಲ್ವಾ ಅಂತ. ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡು ತಾಲೂಕಿನಿಂದ ಮೆಸೇಜ್ ಮಾಡಿ ಹೇಳಿದ್ದಾರೆ, ನಮ್ಮ ಮನೆಯಲ್ಲಿ ಈಗಾಗಲೇ ಶ್ರಾವಣದ ಕೆಲಸ ಶುರುವಾಗಿದೆ, ನಾನು ಅಮ್ಮ ಮಾತ್ರ ಈ ಜವಾಬ್ದಾರಿ ತಗೊಂಡು ನಿಭಾಯಿಸ್ಕೊಂಡು ಹೋಗ್ತೀವಿ, ಎಲ್ಲ ಕೆಲಸಗಳನ್ನ ನಾನೇ ಮಾಡಿಕೊಡ್ತೀನಿ ಅಮ್ಮನಿಗೆ, ಇದೇ ಒಂಥರ ಖುಷಿ, ಇದೇ ನನಗೆ ಹಬ್ಬ ಅಂತ ಅನಿಸುತ್ತೆ ಅಂತ. ವಾವ್, ನಿಮ್ಮ ಮೆಸೇಜ್ ನೋಡಿ ತುಂಬಾ ಖುಷಿಯಾಯಿತು. ಇದೇ ರೀತಿ ನಿಮ್ಮ ಸಂದೇಶಗಳು ನಮ್ಮ ಕಡೆಗೆ ಬರಲಿ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 1:52 ಈ ಹೊತ್ತಿನಲ್ಲಿ ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಮೆಸೇಜ್ ಮಾಡಿದ್ದಾರೆ ಸೋಮನಾಥ ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ. ಅವ್ರು ಹೇಳ್ತಾ ಇದ್ದಾರೆ, ನಾನು ನನ್ನ ಹೆಂಡತಿ ಕಲ್ಪಶ್ರೀ ಅವರಿಗೆ ಬೆಳಗಿನಿಂದ ರಾತ್ರಿ ತನಕ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೆರವಾಗ್ತೀನಿ, ಅದು ಹಬ್ಬದ ಹೊತ್ತು ಅಥವಾ ಸಾಮಾನ್ಯ ದಿನ ಅಂತ ಯಾವುದೇ ಮುಲಾಜಿಲ್ಲ. ಬೆಳಗ್ಗೆ ಕಾಫಿ ಮಾಡಿಕೊಡ್ತೀನಿ, ಸಂಜೆ ಹೊತ್ತು ಟೀ ನಾನೇ ಮಾಡಿಕೊಡ್ತೀನಿ. ಹಾಗೆಯೇ ಬೇಂದ್ರೆ ಅವರ ಮಾತಿದೆಯಲ್ಲ, ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ, ಈ ರೀತಿ ಸಾಮರಸ್ಯದಲ್ಲಿ ಬದುಕು ನಡೆಸ್ತಾ ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಕಡೆ ಪಂಚಮಿ ಹಬ್ಬ ಅಂದರೆ ಉಂಡೆಗಳ ಭರಾಟೆ ನಡೆಯುತ್ತೆ, ಸಖತ್ ಜೋರಿರುತ್ತೆ ಪ್ರಿಪ್ರೇಷನ್ಸು. ಅದರಲ್ಲೂ ಕೂಡ ಅಷ್ಟೇ, ಅವರು ಬೆಲ್ಲದ ಪಾಕ ಮಾಡಿಕೊಟ್ರೆ ನಾನು ಶೇಂಗಾ ಹಾಕಿ ಉಂಡೆಯನ್ನು ಕಟ್ತೀನಿ. ಹೀಗೆ ಅವರೊಂದು ಕೆಲಸ ನಾನೊಂದು ಕೆಲಸ ಜೊತೆ ಜೊತೆಯಾಗಿ ಮಾಡ್ತೀವಿ ಅಂತ. ಓದ್ತಾ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಿಜಕ್ಕೂ ಮನೆಯಲ್ಲಿ ಕಲ್ಪಶ್ರೀಗೆ ಎಷ್ಟು ಖುಷಿಯಾಗಿರ್ಬೇಡ.

ಅಂತ, ಅದು ಗಂಡಸರು ಹೆಂಗಸರು ಅಂತ ಹೇಳಿ ಈ ಕೆಲಸಕ್ಕೆ ಏನು ಹಣೆಪಟ್ಟಿ ಹಚ್ಚಿದ್ವಿ ಅದನ್ನು ಇವತ್ತು ಆ ಹಣೆಪಟ್ಟಿಯಿಂದ ಆಚೆ ಬಂದು ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸವನ್ನು ಕೂಡ ಸಮಾನ ಮನಸ್ಸಿನಿಂದ ಸಮಾನ ಪ್ರೀತಿಯಿಂದ ಮಾಡುವಂಥ ದಿನಗಳು ಬಂದಿದೆ ಅಂತ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸಂದೇಶ ಕಳಿಸಿದ್ರಿ. ಹಬ್ಬದ ತಯಾರಿಯಲ್ಲಿ ನಿಮ್ಮ ಪಾಲು ಕೂಡ ಇರಲಿ. ಒಗ್ಗಟ್ಟಾಗಿ ಸೇರಿ ಒಬ್ಬಟ್ಟನ್ನು ತಿನ್ನೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ. ಕಾರ್ಯಕ್ರಮ ಹೇಗನ್ನಿಸ್ತು ತಿಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ, ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡಾ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು.

0: ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ದಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು, ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಎವರ್ಗ್ರೀನ್ ಹಾಡುಗಳನ್ನ ಕೇಳಿಸುವಂತಹ ಸಮಯ. ಮೊದಲಿಗೆ ವೀರಪ್ಪನಾಯ್ಕ ಚಿತ್ರದಿಂದ ಈ ಆಧಾರದಲ್ಲಿ ಏನು ಅಂತ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿರುವಂತಹ ಹಾಡು ಇದು, ಕೇಳೋದಕ್ಕೂ ಕೂಡ ಅಷ್ಟೇ ಇಂಪಾಗಿ ಇದೆ. ರಾಜೇಶ್ ಕೃಷ್ಣನ್ ಹಾಗೆ ಚಿತ್ರ ಅವರ ದನಿಯಲ್ಲಿರುವಂತಹ ಹಾಡು, ಎಸ್ ನಾರಾಯಣ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ. ಇದಾದ ನಂತರ ಮನಸ್ಸು ಬರೆದ ಮಧುರ ಗೀತೆ ಎನ್ನುವಂತಹ ಹಾಡು, ಸ್ವಾತಿ ಮುತ್ತು ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ, ಮತ್ತೆ ರಾಜೇಶ್ ಹಾಗೆ ಚಿತ್ರ ಅವರ ಅದರಿಯಲ್ಲಿ ಕೇಳಿ ಬರುತ್ತೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಕೇಳ್ತಾ ಇರಿ. ಮಧುರವಾದ ಮಾತಿಗೆ, ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಮತ್ತೆರಡು ಚಂದದ ಗೀತೆಗಳನ್ನ ಕೇಳಿಸುವಂತಹ ಸಮಯ. ಸೌಂದರ್ಯ ಸಮರ ಸೋತವನೇ ಅಮರ ಅನ್ನುವಂಥ ಹಾಡನ್ನ ಕೇಳಿಸ್ತಾ ಇದ್ವಿ. ಕಟಿಪುಡಿ ಚಿತ್ರದ ಹಾಡಿದು. ಯೋಗರಾಜ್ ಭಟ್ ಅವರ ಸಾಹಿತ್ಯ ಇದೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ, ಸೋನು ನಿಗಮ್ ಅವರ ವಾಯ್ಸ್ನಲ್ಲಿ ಕೇಳಿಬರುತ್ತೆ. ಇದಾದ ನಂತರ ಮೌನ ಮೌನದಲ್ಲಿ ಅನ್ನುವಂಥ ಗೀತೆ ಚಂದ್ರ ಚಿತ್ರದಿಂದ ನಿಮ್ಮದಾಗತ್ತೆ. ಸೋನು ನಿಗಮ್ ಮತ್ತು ಅನುರಾಧ ಭಟ್ ಹಾಡಿದ್ದಾರೆ. ರೂಪಾಯರವರ ಸಾಹಿತ್ಯ, ಗೌತಮ್ ಶ್ರೀವಾತ್ಸವ ಶ್ರೀವತ್ಸ ಅವರ ಸಂಗೀತ ಸಂಯೋಜನೆ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ ಎಂ ರಾಯಂಬದಲ್ಲಿ

ಆಕಾಶವಾಣಿ ಎಫ್ಎಂ ರೈಮ್ ಕೇಳ್ತಾ ಇದ್ದೀರಿ. 3:12 ಇದೆ. ಈ ಹೊತ್ತಿನಲ್ಲಿ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಲಮ್ಹೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: अभी आप सुन रहे थे कार्यक्रम वीर तुम बढ़े चलो। श्रोताओ, इस कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग, उमंग।
3: ಆಕಾಶವಾಣಿ ಎಫ್ಎಂ ರೈಮ್ ಕೇಳ್ತಾ ಇದ್ದೀರಿ. ಇದುವರೆಗೂ ಉಮಂಗ್ ಕೇಳಿದ್ರಿ, ಈಗ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುವರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
6: ನಮಸ್ತೆ ಸರ್.
5: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ ವಿವಾಹಿತ ಮಹಿಳೆಯ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ
6: ಅಪರಾಧ.
5: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
6: ಸರ್, ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ 2006 ಒಂದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನು ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದ್ರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರತಕ್ಕಂಥವರು.
5: ಕಾನೂನು ವಿರೋಧಿ.
6: ಹೌದು. ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ. ಗಂಡ ಹೆಂಡತಿ ತರನೆ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
5: ಮದುವೆ ಏನೋ ಆಗ್ಬಿಟ್ರು, ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
6: 18 ತುಂಬಿದ ಮೇಲೆ ಅದನ್ನ ಮಾನ್ಯ
5: ಮಾಡ್ಕೊಂಡು,
6: ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರಬೇಕಾದ್ರೇನೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನು ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನು ಕೇಳುವ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅವರು ಮನೇಲಿ ಇರ್ತಕ್ಕಂಥ ಹಕ್ಕಿದೆ, ಮತ್ತೆ ಕುಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನು ರದ್ದು ಮಾಡಿಕೊಂಡರೂ ಸಹ ಪರಿಹಾರನ ಕೇಳ್ತಕ್ಕಂಥ ಹಕ್ಕಿದೆ, ಮತ್ತೆ ಮಕ್ಕಳಿದ್ದರೆ ಅವರನ್ನು ಅವರ ಕಸ್ಟಡಿಗೆ ಕೇಳಿ, ಅಂದರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
5: ಪರಿಹಾರ ಕೇಳ್ಬೋದು,
6: ಮೇಂಟೆನೆನ್ಸ್ ಕೇಳ್ಬೋದು. ಸರ್, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತು ಪ್ರಕರಣವೂ ಸಹ ದಾಖಲಾಗುತ್ತೆ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಏನಂತಂದರೆ 2021 ಅದನ್ನು ಮಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ವಯಸ್ಸು ಅಂದರೆ 18-21 ಹೆಚ್ಚಿಸ್ತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ. ಆದರೆ ಇನ್ನೂ ಜಾರಿಯಾಗಿಲ್ಲ. ಇಬ್ಬರಿಗೂ ಸಮವಾಗಿರಬೇಕು, ಗಂಡಿಗೂ 21, ಹೆಣ್ಣಿಗೂ 21 ಅಂತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಇನ್ನು ಜಾರಿ ಮಾಡಿಲ್ಲ.
5: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತಂದಂಗಾಯ್ತು.
6: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದರೂ ನಡೀತಾ ಇದೆ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತು ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ. 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನು ಗೋಪ್ಯವಾಗಿಡ್ತಾರೆ, ಮತ್ತೆ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತೆ ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
5: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ,
6: ಮಾಡಬಾರ್ದು.
5: ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
6: ಹೌದೌದು.
5: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ, ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇದೀಗ ಮೊದಲ ಪ್ರಶ್ನೆ ರೆಡಿಯಾಗಿದೆ. ದೇವಾನಂದ್ ಅವರು ನಟಿಸಿ, ನಿರ್ದೇಶಿಸಿ, ನಿರ್ಮಿಸಿದ ಈ ಹಿಂದಿ ಚಿತ್ರ 1968ರಲ್ಲಿ ತೆರೆಗೆ ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದುಕೊಂಡಿತು. ಅಂದರೆ ಈ ಹಿಂದಿ ಸಿನಿಮಾ ಬಂದದ್ದು ಸ್ವಲ್ಪ ತಡವಾಗಿ, 1968ರಲ್ಲಿ ಬಂದಂತಹ ಅಮೆರಿಕನ್ ಸಿನಿಮಾ ಸೈಕ್ ಔಟ್ ಇಂದ ಪ್ರೇರಣೆ ಪಡೆದುಕೊಂಡು ಬಂದಂತಹ ಚಿತ್ರ ಇದು. ದೇವಾನಂದ್ ಅವರು ನಟರಾಗಿ ನಟಿಸಿದ್ದು ಮಾತ್ರವಲ್ಲ, ನಿರ್ಮಾಣವನ್ನು ಕೂಡ ಮಾಡಿದ್ರು, ನಿರ್ದೇಶನದ ಹೊಣೆಯನ್ನು ಕೂಡ ಹೊತ್ತಿದ್ರು. ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಸುತ್ತ ಹೆಣೆದಿದ್ದಂತಹ ಈ ಚಿತ್ರದ ಕಥೆಯಲ್ಲಿ ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ಪಾತ್ರವಹಿಸಿದ್ರು. ಹಿಂದಿ ಚಿತ್ರದ ಹೆಸರೇನು ಅಂತ ನೀವು ನಮಗೆ ತಿಳಿಸಿದ್ರೆ ಸಾಕು. ಹಿಪ್ಪಿ ಸಂಸ್ಕೃತಿ ಹಾಗೆ ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜು ಮುಂತಾದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಂತಹ ಚಿತ್ರ ಇದು. ಮಮತಾಜ್ ಹಾಗೆ ಜೀನತ್ ಅಮಾನ್ ಅವರು ಕೂಡ ದೇವಾನಂದ್ ಅವರ ಜೊತೆಯಾಗಿ ನಟಿಸಿದ್ರು. ಯಾವುದು ಈ ಹಿಂದಿ ಚಿತ್ರ ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಉತ್ತರ ಕೊಡೋಕೆ ಮುಂಚೆ ಇನ್ನೊಂದ್ಸಲ ಯೋಚನೆ ಮಾಡಿ. ಸೈಕ್ ಔಟ್ ಅನ್ನುವಂತಹ ಚಿತ್ರದಿಂದ ಪ್ರೇರಣೆಯನ್ನು ಪಡೆದಿತ್ತು ಅಮೆರಿಕನ್ ಚಿತ್ರ ಸೈಕ್ ಔಟ್ ಇಂದ ಪ್ರೇರಣೆಯನ್ನು ಪಡೆದಿತ್ತು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮೊದಲ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಕಳಿಸಿರುವುದು ರಾಧಾಕೃಷ್ಣ ಚಲ್ಲಹಳ್ಳಿ, ಜಯಶ್ರೀ ಸುನಿಲ್, ಬಾಬಾ ಕಲ್ಯಾಣ್, ಎಚ್ ಆರ್ ರುದ್ರಸ್ವಾಮಿ, ದಿಲೀಪ್ ಕಲ್ಯಾಣ್ಕರ್, ಬಿಂದು ಪ್ರಕಾಶ್, ಹರ್ಷಿತಾ, ಎ ಹರಿಹರನ್, ಮಂಜುನಾಥ್ ಇಂದರ್ಗಿ, ಹಾಗೆ ತಿರುಕುನ ಬಳಗ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ಹರೇ ರಾಮ ಹರೇ ಕೃಷ್ಣ ಸರಿಯಾದಂತಹ ಉತ್ತರ ಆಗಿತ್ತು. 1972 ತೆರೆ ಕಂಡಂತಹ ಹಿಂದಿ ಚಿತ್ರ ಇದು. ಇದರಲ್ಲಿ ಹಿಪ್ಪಿ ಸಂಸ್ಕೃತಿ, ವಿದೇಶಿ ವ್ಯಾಮೋಹ, ಆಂಟಿ ಡ್ರಗ್ ಮೆಸೇಜ್ ಮುಂತಾದವನ್ನ ತುಂಬಾ ಅದ್ಭುತವಾಗಿ ಮೇಳೈಸಿದ್ರು. ದೇವಾನಂದ್ ಅವರು ನಟನೆಯ ಜೊತೆಗೆ ನಿರ್ದೇಶನವನ್ನ ಹಾಗೆ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತುಕೊಂಡಿದ್ರು. ಈ ಒಂದು ಸಿನಿಮಾದ ನಟನೆಗಾಗಿ ಸರಿಯಾಗಿ ನೆನಪಿರೋದಾದ್ರೆ ಜೀನತಮ್ಮನ್ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಓಕೆ, ಹರೇ ರಾಮ ಹರೇ ಕೃಷ್ಣ ಚಿತ್ರ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇದು ಅಮೆರಿಕನ್ ಸಿನಿಮಾ ಸೈಕೌಟಿಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡಿತ್ತು. ಹಾಗೆಯೇ ನೀವೆಲ್ಲರೂ ಕೂಡ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಪ್ರೇಮ್ ಪೂಜಾರಿ ಅಂತ. ಪ್ರೇಮ ಪೂಜಾರಿ ಚಿತ್ರ ಅಲ್ಲ ಆ್ಯಕ್ಚುಲಿ, ಆದರೆ ಪ್ರೇಮ ಪೂಜಾರಿ ಚಿತ್ರದ ಕುರಿತಾಗಿ ನಡೆದಂತಹ ಒಂದು ಏನು ಪ್ರತಿಭಟನೆ ಅವೆಲ್ಲದರಿಂದ ಕೂಡ ಚಿಂತಿತರಾಗಿದ್ರಂತೆ ದೇವಾನಂದ್ ಅವರು. ಅದೇ ಕಾರಣದಿಂದಾಗಿ ಹಿಪ್ಪಿಗಳ ಕುರಿತಾಗಿ, ಹಿಪ್ಪಿ ಸಂಸ್ಕೃತಿಯ ಕುರಿತಾಗಿ ಅವರ ಮನಸ್ಸಿನಲ್ಲಿ ಓಡ್ತಾ ಇದ್ದಂತಹ ವಿಚಾರಕ್ಕೆ ಮತ್ತೊಂದು ಸಿನಿಮಾ ಸೈಕೌಟಿಂದ ಪ್ರೇರಣೆಯನ್ನು ಕೂಡ ಪಡೆದುಕೊಂಡು ಅದ್ಭುತವಾಗಿ ಹರೇ ರಾಮ ಹರೇ ಕೃಷ್ಣ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ರಂತೆ. ಆದರೆ ಪ್ರೇಮ್ ಪೂಜಾರಿ ಚಿತ್ರದ ಹೆಸರನ್ನು ನೀವು ಹೇಳಿದ್ದೀರಿ, ಪ್ರೇಮ ಪೂಜಾರಿ ಚಿತ್ರದಿಂದ ಒಂದು ಸ್ವಲ್ಪ ಈ ಒಂದು ಚಿತ್ರಕ್ಕೆ ಮೊಮೆಂಟಮ್ ಸಿಕ್ಕಿದೆ ಅಂತ ಹೇಳಬಹುದು. ಅಂದರೆ ಪ್ರೇಮ್ ಪೂಜಾರಿ ಚಿತ್ರ ಬಂದಾಗ ಜನರು ನಡೆಸಿದಂತಹ ಪ್ರತಿಭಟನೆ ಇರಬಹುದು, ಕೆಲವರಷ್ಟು ಅದರ ವಿರುದ್ಧ ಬಂದಂತಹ ಮಾತುಗಳು ಇವೆಲ್ಲದರಿಂದ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿದ್ರಂತೆ ದೇವಾನಂದ್ ಅವರು ಆ ಹೊತ್ತಿನಲ್ಲಿ. ಇರಲಿ, ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದೀವಿ. ಇದೀಗ ಎರಡನೇ ಪ್ರಶ್ನೆ ಕನ್ನಡ ಚಿತ್ರರಂಗದ ಕುರಿತಾಗಿ. ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟಿ ಆರ್ತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ಕಾಣಿಸಿಕೊಂಡಿದ್ರು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಈ ಚಿತ್ರದಲ್ಲಿ. ಈ ಒಂದು ಚಿತ್ರದಲ್ಲಿ ಅವರು ತೋರಿದಂತಹ ನಟನೆಗಾಗಿ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಆರ್ತಿ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ನೀವು ನಮಗೆ ಹೇಳಬೇಕು. ಆರ್ತಿ ಅವರು ಈ ಒಂದು ಚಿತ್ರದಲ್ಲಿ ಕಿವಿ ಕೇಳದ ಮಾತು ಬಾರದ ಅಮಾಯಕ ಹುಡುಗಿಯಾಗಿ ಕಾಣಿಸಿಕೊಂಡಿದ್ರು.

0: ಯಾವುದು ಆ ಕನ್ನಡ ಚಿತ್ರ? ಬೇಗ ಬೇಗ ನಮಗೆ ಉತ್ತರಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲೋ ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ. ಯಾರೆಲ್ಲ ಕೂಡ ಎರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಹರೀಶ್, ಬೂದಿಗೆರೆ ಮುರಳಿ, ರಘುನಾರಾಯಣ್, ನೇತ್ರ, ಹೊನ್ನೂರ್ ಅಲಿ, ಹಾಗೆ ಲಕ್ಷ್ಮೀಪತಿ, ಅನಿಲ್ ಭೀಷ್ಟಣ್ಣನವರ್, ಆಶಾ ಶ್ರೀನಿವಾಸ್, ಎನ್ಜಿ ಬಸವರಾಜ್ ಮತ್ತು ವೇದಾ ಶೆಟ್ಟಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆರತಿ ಅವರು ಕಿವಿ ಕೇಳದ ಮಾತು ಬಾರದ ಅಮಾಯಕ ಮಹಿಳೆಯಾಗಿ ನಟಿಸಿದ್ದಂತಹ ಈ ಒಂದು ಚಿತ್ರದ ನಟನೆಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಧರ್ಮಸೆರೆ ಆಗಿತ್ತು. ತುಂಬಾ ಜನ ಕಥಾಸಂಗಮದ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಕಥಾಸಂಗಮದಲ್ಲಿ ಆರತಿ ಅವರಿಗೆ ಕಣ್ಣು ಇರಲಿಲ್ಲ, ಆದರೆ ಮಾತು ಬರ್ತಿತ್ತು ಅಲ್ವಾ? ಹಾಗಾಗಿ ಕಥಾಸಂಗಮ ಅಲ್ಲ, ಇದು ಧರ್ಮಸೆರೆ ಚಿತ್ರ. 1979 ತೆರೆ ಕಂಡಂತಹ ಚಿತ್ರ ಇದಾಗಿತ್ತು. ಜಡಭರತ ಅವರ ಕಾದಂಬರಿ ಧರ್ಮಸೆರೆ ಎನ್ನುವಂತಹ ಹೆಸರಿನಲ್ಲೇ ಬಿಡುಗಡೆಯಾಗಿತ್ತು. ಇದೇ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಚಿತ್ರ ಧರ್ಮಸೆರೆ. ಇದು ಚಿತ್ರ ವಿಮರ್ಶಕರ ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು, ಹಾಗೆಯೇ ಸಾಮಾನ್ಯ ಜನರು ಕೂಡ ಈ ಒಂದು ಚಿತ್ರವನ್ನು ಮೆಚ್ಚಿಕೊಂಡ್ರು. ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚಾಗಿ ಬರ್ತಾ ಇದ್ದಂತಹ ಕಾಲ ಅದು. ಜನ ಕಾದಂಬರಿಯನ್ನು ಓದಿದ್ರೂ ಕೂಡ ಥಿಯೇಟರ್ ಕಡೆಗೆ ಮುಖ ಮಾಡ್ತಾ ಇದ್ರು. ಇದನ್ನು ಸಿನಿಮಾದಲ್ಲಿ ಹೇಗೆ ತಂದಿದ್ದಾರೆ ನೋಡೋಣ ಅಂತ. ಹಾಗೆ ಸಿನಿಮಾ ನೋಡಿದವರು ಕೂಡ ಕಾದಂಬರಿಯನ್ನು ಓದ್ತಾ ಇದ್ರು. ಬರಹದ ರೂಪದಲ್ಲಿ ಇದು ಹೇಗೆ ಇದೆ ನೋಡೋಣ, ಮೂಲ ಹೇಗಿದೆ ನೋಡೋಣ ಅಂತ. ಆದರೆ ಇವತ್ತಿಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ಇರಬಹುದು ಅಥವಾ ಕಥೆಯನ್ನು ಆಧರಿಸಿ ಬಂದಂತಹ ಸಿನಿಮಾಗಳು ಇರಬಹುದು, ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು. ಅಲ್ಲೊಂದು ಇಲ್ಲೊಂದು ಪ್ರಯತ್ನಗಳು ನಡೆದರೂ ಕೂಡ ಹೆಚ್ಚಾಗಿ ನಾವು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅದ್ಧೂರಿತನಕ್ಕೆ, ಚಿತ್ರ ವಿಚಿತ್ರ ಗೆಟಪ್ಗಳಿಗೆ, ಹಾಗೆ ಕೋಟಿ ಕೋಟಿ ಬಜೆಟ್ಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಅಭಿರುಚಿಯನ್ನು ಪಣಕ್ಕೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಇವತ್ತಿಗೂ ಕೂಡ ತುಂಬ ಮನಸ್ಸನ್ನು ಅರಳಿಸುವಂತಹ, ಚಿಂತನೆಗೆ ಹಚ್ಚುವಂತಹ ನಾನಾ ವಿಚಾರಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗಲೂ ಅವಕಾಶ ಇದೆ. ಮತ್ತು ಆ ಬಗೆಯ ಸಿನಿಮಾಗಳು ಬಂದಾಗ, ಸದಭಿರುಚಿಯ ಸಿನಿಮಾಗಳು ಬಂದಾಗ ಜನ ಥಿಯೇಟರ್ನತ್ತ ಮುಖ ಮಾಡ್ತಾನೆ ಇದ್ದಾರೆ ಅಲ್ವಾ? ಆದರೆ ಎಷ್ಟೋ ಸಲ ಅನಿಸುತ್ತೆ ಹಳೆಯ ದಿನಗಳು ಚೆಂದ ಇತ್ತು ಅಂತ. ನಿಮಗೂ ಕೂಡ ಹೀಗೆ ಅನ್ಸುತ್ತಾ, ಹಳೆಯ ದಿನಗಳು ಚೆಂದ ಇತ್ತು ಅಂತ ಅನ್ಸುತ್ತಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ ಆಯಿತಾ? ಈ ಒಂದು ಮ್ಯೂಸಿಕ್ ಬಿಟ್ ಯಾವ ಸಿನಿಮಾದ ಹಾಡಿಂದು ಅಂತ ಹೇಳಿದ್ರೆ ಸಾಕು, ಸಿನಿಮಾದ ಹೆಸರು ಹೇಳಿದ್ರೆ ಸಾಕು, ಯಾವ ಸಿನಿಮಾದ್ದು ಅಂತ ನೀವು ಹೇಳಬೇಕು. ಇದೊಂದು ಹಿಂದಿ ಸಿನಿಮಾದ್ದು ಅಂತ ಮಾತ್ರ ನಾನು ನಿಮಗೆ ಹಿಂಟ್ ಕೊಡ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ನಮ್ಮ ಮೂರನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ಸುಧಾಮೂರ್ತಿ, ಕಬಾಡಿ ವೆಂಕಟೇಶ್, ಮಾಲಾ, ಗಂಗಾವತಿ ಈರಣ್ಣ, ಸಿದ್ದಲಿಂಗಮೂರ್ತಿ, ಎಸ್ಎಂ ಶೋಭಾ, ಈರಣ್ಣ ಬೆಂಗಾಲಿ, ಹಾಗೆ ಸುಭಾನ್ ಕೋರಿ, ಸುಬ್ರಹ್ಮಣ್ಯಂ, ಜಯಂತ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹೌದು, ನೀವು ಗೆಸ್ ಮಾಡಿದ ಕರೆಕ್ಟ್. ಮರ್ದ ಚಿತ್ರದ ಹಾಡಿನಿಂದ ಈ ಒಂದು ತುಣುಕನ್ನು ನಾವು ತೆಗೆದುಕೊಂಡು ಕೇಳಿಸಿದ್ವಿ. ಭೂರಿ ನಸರ್ವಾಲೆ ಅನ್ನುವಂತಹ ಗೀತೆಯ ಮಧ್ಯದಿಂದ ತೆಗೆದುಕೊಂಡಂತಹ ಮ್ಯೂಸಿಕ್ ಬಿಟ್ ಇದಾಗಿತ್ತು.

ಇದೀಗ ಕನ್ನಡ ಚಿತ್ರದ ಹಾಡಿನ ಸಾಲು ಎರಡು ಸಾಲನ್ನ ಕೇಳಿಸ್ತೀವಿ. ಇದು ಯಾವ ಚಿತ್ರದ ಹಾಡಿನ ಸಾಲು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಡಿನ ಸಾಲುಗಳು ಹೀಗಿದೆ.

ಯಾಕೆ ಗೊತ್ತಿಲ್ಲ. ಓಕೆ, ಪ್ರೀತಿ ಜಗದ ಅನ್ನುವಂಥ ಒಂದು ಹಾಡಿನ ತುಣುಕರ ನಿಮಗೆ ಕೇಳಿಸಿದ್ವಿ. ಶ್ವೇತ ಗುಲಾಬಿ ಚಿತ್ರದ ಹಾಡು ಇದಾಗಿತ್ತು. ಎಸ್ ಪಿ ಬಿ ಮತ್ತು ಮಂಜುಳಾ ಅವರು ದನಿಯಾಗಿದ್ರು. ದೊಡ್ಡರಂಗೇಗೌಡರು ಬರೆದಂತಹ ಸಾಹಿತ್ಯ ಇದು. ಕಲ್ಯಾಣ್ ಹಾಗೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಈ ಸಾಲುಗಳು ಎಷ್ಟು ಹಾಂಟಿಂಗ್ ಆಗಿದೆ ಅಂತ ಹೇಳಿ ಅದನ್ನು ಕಟ್ ಮಾಡಿ ಕೇಳಿಸಿದ್ದು ಶ್ವೇತ ಗುಲಾಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಇದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಬೆಂಗಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಏನ್ ಮಾಡ್ತಾ ಇದ್ದಾರೆ ಪರಿಸರಕ್ಕಾಗಿ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಜೊತೆಯಾಗಿ ಮಾತಾಡೋದಕ್ಕೆ ಇವತ್ತು ಇಬ್ರು ಇರ್ತಾರೆ, ಒಬ್ರು ನಿಧಿ ಮತ್ತೊಬ್ರು ಅಜಯ್ ಅಂತ ಹೇಳಿ. ಇವರಿಬ್ರು ಕೂಡ ಕವಚ ಅನ್ನುವಂತಹ ಒಂದು ಸಂಸ್ಥೆ ತಾವಾಗಿಯೇ ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ಟೀಮ್ನಲ್ಲಿ ಬಹಳಷ್ಟು ಜನ ಇದ್ದಾರೆ, ಬೇರೆ ಬೇರೆ ಬಗೆಯ ವಿಚಾರಗಳಲ್ಲಿ ಇವರನ್ನ ಇವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕುರಿತಾಗಿ ಹಾಗೆ ಕವಚ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇದೀಗ ನಿಧಿ ಅವರೇ ನಮ್ಮ ಜೊತೆಯಾಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ
1: ಹಲೋ,
0: ನಮಸ್ತೆ ನಿಧಿ, ಹೇಗಿದ್ದೀರಾ?
1: ನಮಸ್ತೆ, ನಾನು ಚೆನ್ನಾಗಿದ್ದೀನಿ.
0: ನೀವು ಕವಚ ಅನ್ನುವಂತಹ ಸಂಸ್ಥೆಯನ್ನ ಕಟ್ಕೊಂಡಿದ್ದೀರಿ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ? ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು?
1: ಸ್ವಲ್ಪ ಕಡಿಮೆ ಧ್ವನಿ ಇದೆ.
0: ಓಕೆ, ಇವಾಗ
1: ಕೇಳಿಸ್ತಿಲ್ಲ.
0: ಇವಾಗ ಹಲೋ
1: ಹಲೋ,
0: ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳಿ ಈಗ.
1: ಹಲೋ, ಕೇಳಿಸ್ತಿದ್ಯಾ?
0: ಕೇಳಿಸ್ತಿದೆ, ಹೇಳಿ ನಿಧಿ.
1: ತುಂಬಾ ಫೀಬಲ್ ಆಗಿದೆ, ಕೇಳಿಸ್ತಿಲ್ಲ ನನಗೆ.
0: ಓಕೆ, ಒಟ್ಟಿನಲ್ಲಿ ಕವಚ ಅನ್ನುವಂತಹ ಸಂಸ್ಥೆಯ ಕುರಿತಾಗಿ ಮಾತಾಡೋದಕ್ಕೆ ಇನ್ನ ಸ್ವಲ್ಪ ಹೊತ್ತಿನಲ್ಲೇ ನಿಧಿ ಅವರು ನಮ್ಮ ಜೊತೆಯಾಗಿ ಇರ್ತಾರೆ. ಅಂದ್ರೆ ನಾವ್ ಯಾವಾಗ್ಲೂ ಏನ್ ಅನ್ಕೊಳ್ತೀವಿ ಅಂತಂದ್ರೆ ಯುವಕರು ಅಂತ ಅಂದ್ರೆ ಅವರು ಫ್ಯಾಷನ್ ಅಲ್ಲಿ ಬ್ಯುಸಿ, ಇಲ್ಲಾಂದ್ರೆ ತಮ್ಮದೇ ಲೈಫ್ ನಲ್ಲಿ ಬ್ಯುಸಿ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಒಂದಷ್ಟು ಜನ ಯುವಕರು ಬಹಳ ಸೀರಿಯಸ್ ಆಗಿ ಪ್ರಕೃತಿಯ ಕುರಿತಾಗಿ, ತಮ್ಮ ಸುತ್ತಲಿನ ಸಮಾಜದ ಕುರಿತಾಗಿ ಕಾಳಜಿನ ಹೊಂದಿದ್ದಾರೆ, ಮತ್ತೆ ಅದೇ ನಿಟ್ಟಿನಲ್ಲಿ ಬಗೆ ಬಗೆಯ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಕುರಿತಾಗಿ ಮಾತಾಡೋದಕ್ಕೆ ನಿಧಿ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದೀನಿ. ಮತ್ತೊಂದು ಹಾಡಿನ ನಂತರ ಅವರು ನಮ್ಮ ಜೊತೆ ಆಗ್ತಾರೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಇವಾಗ ಕವಚ ಸಂಸ್ಥೆಯಿಂದ ನಮ್ಮ ಜೊತೆಯಾಗಿ ನಿಧಿ ಅವರು ಇದ್ದಾರೆ. ನಿಧಿ ಅವರನ್ನ ಮಾತಾಡ್ಸೋಣ. ಹಲೋ ನಿಧಿ.
1: ಹಲೋ, ನಮಸ್ತೆ.
0: ನಮಸ್ತೆ. ನಿಮ್ಮ ಕವಚ ಸಂಸ್ಥೆಯ ಕುರಿತಾಗಿ ಹೇಳ್ತೀರಾ, ಏನೆಲ್ಲ ಕೆಲಸಗಳು ಮಾಡ್ತಿದ್ದೀರಿ ಅಂತ?
1: ಖಂಡಿತ. ನನ್ನ ಹೆಸರು ನಿಧಿ ಅಂತ. ನಾನು BNMIT ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಕವಚ ಸಂಸ್ಥೆ 2 ವರ್ಷದ ಮುಂಚೆ ಪ್ರಾರಂಭ ಆಗಿದ್ದು. ಅದಕ್ಕೆ ಕೋಫೌಂಡರ್ ನಾನು ಹಾಗೂ ಫೌಂಡರ್ ಬಂದು ಅಜಯ್. ಕವಚ ಅನ್ನುವಂಥದ್ದು ಒಂದು ಅಬ್ರಿವೇಷನ್ ಇದೆ, ಅದಕ್ಕೆ ಕಂಕಳ ವನ್ಯ ಚಕ್ಷು ಅಂತ. ಕಂಕಳ ಅಂತ ಅಂದ್ರೆ ಕಂಕಣ ತೊಟ್ಟು, ಅಂದ್ರೆ ಸಂಕಲ್ಪ ಬದ್ಧರಾಗಿ ನಾವು ಒಂದು ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡ್ರೆ ಅದು ಮಾಡೇ ಮಾಡ್ತೀವಿ ಅಂತ. ವನ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಡು, ಚಕ್ಷು ಅಂತ ಅಂದ್ರೆ ಕಣ್ಣುಗಳು. ಸೊ ಈ ಕಾಡುಗಳಿಗೆ ಕಣ್ಣಾಗಿ ನಾವು ಕಾಪಾಡ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿರೋದು ಕಂಕಳ ವನ್ಯ ಚಕ್ಷು ಕವಚ ಅಂತ. ಸುಮಾರು 2 ವರ್ಷಗಳಿಂದ ನಾವು ಇದನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 100ಕ್ಕಿಂತ ಹೆಚ್ಚು ಜನ ವಾಲಂಟಿಯರ್ಸ್ ಇವಾಗ ಕವಚದಲ್ಲಿ ಸಕ್ರಿಯವಾಗಿದ್ದಾರೆ. ನಾವು ಹಲವಾರು ರೀತಿಯಾಗಿ ಪ್ಲಾಂಟೇಶನ್ಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಡ್ರೈವ್ಸ್ ಆಗಿರ್ಬೋದು ಬೆಂಗಳೂರು ಥ್ರೂ ಔಟ್ ಬೆಂಗಳೂರು ಮಾಡ್ತಿರ್ತೀವಿ. ಹಾಗೂ ನಮ್ದು ಸೀಡ್ ಬಾಲ್ ಡಿಸ್ಪರ್ಸಲ್ ಆಗಿರ್ಬೋದು, ಮತ್ತೆ ಫೆಸ್ಟಿವಲ್ ಪ್ರಕಾರ ಗಣೇಶ ಹಬ್ಬಕ್ಕೆ ನಾವು ಎಕೋ ಫ್ರೆಂಡ್ಲಿ ಗಣೇಶ, ಆತರ ಹಲವಾರು ಒಂದು ಯೋಜನೆಗಳನ್ನ ಮಾಡ್ತಾ ಇರ್ತೀವಿ. ನಮ್ದು ಮುಖ್ಯ ಉದ್ದೇಶ ಬಂದು ನಾವು ಎಲ್ಲೇ ಹೋದ್ರು ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ಸ್ ಮತ್ತೆ ಬರೀ ಕಸ ತುಂಬಿರತ್ತೆ ಎಷ್ಟೊಂದ್ ಕಡೆ ರೋಡ್ನಲ್ಲೆಲ್ಲ. ಸೊ ನಮ್ದು ಉದ್ದೇಶ ಬಂದು ನಾವು ನಮ್ಮ ಕೈಲಾದಷ್ಟು, ಇವಾಗಿನ್ನೂ ನಾವೆಲ್ಲರೂ ವಿದ್ಯಾರ್ಥಿಗಳೇ ಇರೋದು ಈ ಸಂಸ್ಥೆಯಲ್ಲಿ, ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಬೆಂಗಳೂರನ್ನಾಗ್ಲಿ ನಮ್ಮ ಸುತ್ತಮುತ್ತಲು ಜಾಗನ ಸ್ವಚ್ಛ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ರಿಂದ ಪ್ರಾರಂಭ ಆಗಿರೋದು ಕವಚ ಅಂತ. ಹಲವಾರು ಶಾಲೆಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಅವ್ರ ಕೈಲೆ ಶಾಲಾ ಮಕ್ಕಳ ಕೈಲೆ ಬೀಜಗಳನ್ನ ತಂದು ಅವ್ರ ಕೈಲೆ ಸೀಡ್ ಬಾಲ್ಸ್ ನ ಮಾಡಿಸಿ ನಾವು ಆ ಸೀಡ್ ಬಾಲ್ಸ್ ನ ಡಿಸ್ಪರ್ಸ್ ಮಾಡಿದೀವಿ. ಪ್ಲಾಂಟೇಶನ್ ಹಲವಾರು ಜಾಗ, ಅಂದ್ರೆ ರಾಮೋಹಳ್ಳಿ ಆಗಿರ್ಬೋದು, ರಾಮನಗರ, ಹಲವಾರು ಕಡೆ ನಾವು ಪ್ಲಾಂಟೇಶನ್ಸ್ ಮಾಡಿದೀವಿ ಹಾಗೂ ಅದನ್ನ ನೋಡ್ಕೊಂತ ಇದೀವಿ ಕೂಡ. ಸೊ ಇವಾಗ ತನಕ ತುಂಬಾ ಒಳ್ಳೆ ರೀತಿಯಲ್ಲಿ ಜನರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಗೆ. ಇದರ ಜೊತೆಗೆ ಓದ್ ಫಾರ್ ಚೇಂಜ್ ಅಂತ ನಮ್ದು ಒಂದು ಪುಸ್ತಕ ಇದೆ. ಯಾರ್ಯಾರು ಪ್ರಕೃತಿಗೋಸ್ಕರ ಅವರು ಏನಾದ್ರೂ ಕೊಡುಗೆ ಕೊಡಬೇಕು ಅಥವಾ ಅವರ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಅವರು ಓದ್ ಫಾರ್ ಚೇಂಜ್ ಪುಸ್ತಕದಲ್ಲಿ ಅವರ ಪ್ರಕೃತಿಯನ್ನ ಕಾಪಾಡಿ ಅಂತ ಒಂದು ನೋಟ್ ಬರೀತಾರೆ. ಅದರಿಂದ ಜನರಿಗೂ ಕೂಡ ಗೊತ್ತಾಗತ್ತೆ ಅನ್ನೋ ಉದ್ದೇಶದಿಂದ ಓದ್ ಫಾರ್ ಚೇಂಜ್ ಅಂತ ಒಂದು ಪುಸ್ತಕ ಇದೆ ನಮ್ಮ ಹತ್ರ. ಸೊ ಈ ರೀತಿಯಲ್ಲಿ ಹಲವಾರು ಜನ, ಕಾಂತಾರಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ರು ಕಿಶೋರ್ ಅಂತ, ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಜಯದೇವ ಹಾಸ್ಪಿಟಲ್ ಅವರು ಕೂಡ ಭಾಗವಹಿಸಿದ್ದಾರೆ. ಗುರುರಾಜ್ ಕರ್ಜಿಗೆ ಅವರು ಕೂಡ ಭಾಗವಹಿಸಿದ್ದಾರೆ. ಈ ರೀತಿ ನಮಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆ ಕೂಡ ನಾವು ಪ್ರಕೃತಿ ಪರವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.
0: ತುಂಬಾ ಸಂತೋಷ ನಿಧಿ. ನಿಜಕ್ಕೂ 2 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಎಷ್ಟೆಲ್ಲ ಜನರನ್ನ ತಲುಪಿದ್ದೀರಿ, ಮತ್ತೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಸಮಾಜದ ಕುರಿತಾಗಿ ಪರಿಸರದ ಕುರಿತಾಗಿ ನಿಮ್ಗಿರುವಂತಹ ಕಾಳಜಿ, ಪ್ರಜ್ಞೆ ಮತ್ತೆ ಜಾಗೃತಿ ಇವೆಲ್ಲ ಕಾರಣಕ್ಕಾಗಿ ತುಂಬಾ ಖುಷಿ ಆಯ್ತು. ನಿಮ್ಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ನಡೀಲಿ ಅಂತ ವಿಶ್ ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಧಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಧನ್ಯವಾದಗಳು. ಸ್ನೇಹಿತರೆ, ಕವಚ ಅನ್ನುವಂತಹ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಇನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಇರುವಂತಹ ಒಂದಷ್ಟು ಜನ ಯುವಕ ಮತ್ತು ಯುವತಿಯರು ಸೇರಿ ನಡೆಸ್ತಾ ಇರುವಂತಹ ಕೆಲಸಗಳು ಇದು. ಮರಗಳನ್ನು ನೆಡೋದಿರಬಹುದು ಅಥವಾ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡುವಂಥದ್ದಿರಬಹುದು. ಎಲ್ಲೆಲ್ಲ ಕೂಡ ಕಸದ ರಾಶಿ ಕಾಣಿಸುತ್ತೆ, ಅಲ್ಲೆಲ್ಲ ಈ ಮಕ್ಕಳು ಹೋಗಿ ಅದನ್ನು ಕ್ಲೀನ್ ಮಾಡಿ ಅಲ್ಲಿ ವಾಲ್ಗೆ ಪೇಂಟ್ ಮಾಡಿ ಒಂದು ಒಳ್ಳೆಯ ಡ್ರಾಯಿಂಗ್ನ ಕೂಡ ಮಾಡಿ ಬರ್ತಾರೆ. ಹಾಗೆಯೇ ಗಣೇಶನ ಹಬ್ಬದ ಸಮಯದಲ್ಲಿ ನಾವು ಎಷ್ಟೋ ಸಲ ನೀರಿನಲ್ಲಿ ಕರಗದೇ ಇರುವಂತಹ ಮೂರ್ತಿಗಳನ್ನ ತರೋದನ್ನು ನೋಡ್ತಿರ್ತೀವಿ. ಆ ಥರ ಅಲ್ಲದೆ ಮಣ್ಣಿನಲ್ಲಿ ಕರಗಿ ಹೋಗಬಲ್ಲಂತಹ ಮಣ್ಣಿನ ಜಡಿ ಮಣ್ಣಿನ ಮೂರ್ತಿಗಳನ್ನ ಮಾಡುವಂತಹದನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲೇ ಒಂದು ಸೀಡ್ನ ಇಟ್ಟು ನೀವು ಅದನ್ನ ನಿಮ್ಮ ಮನೆಯ ತುಳಸಿ ಪಾಟ್ ಅಥವಾ ಯಾವುದೇ ಒಂದು ಖಾಲಿ ಪಾಟ್ಗೆ ಹಾಕಿದ್ರೆ ಸಾಕು, ಅಲ್ಲಿಂದ

ಚಿಗುರೋ ಹಾಗೆ ಇರುವಂತಹ ಮೂರ್ತಿಗಳನ್ನ ಇವರು ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಿಸರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಕವಚ ಸಂಸ್ಥೆಯ ರೂವಾರಿ ಅಜಯ್ ಅವರ ಜೊತೆ ಕೂಡ ಮಾತಾಡ್ತೀವಿ. ಅವರ ಮುಂದೆ ಇರುವಂತಹ ಚಾಲೆಂಜಸ್ ಏನು ಮತ್ತೆ ಇನ್ನೇನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವರು, ಅವೆಲ್ಲದರ ಬಗ್ಗೆ ಮಾತಾಡ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈಂಬೋ. ಈ ಮಧ್ಯೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರ್ ಯೋಧ ಕಾರ್ಯಕ್ರಮದಲ್ಲಿ ಆಗ್ಲೇ ಹೇಳಿದ ಹಾಗೆ ಕವಚ ಸಂಸ್ಥೆಯ ಅಜಯ್ ಅವರು ನಮ್ಮ ಜೊತೆಯಾಗಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ ಅಜಯ್, ಹೇಗಿದ್ದೀರಿ?
1: ನಮಸ್ತೆ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮ?
0: ನಾನು ಕೂಡ ಆರಾಮಿದ್ದೀನಿ. ಕವಚ ಸಂಸ್ಥೆಯ ಕುರಿತು ನಿಧಿ ಅವರು ಮಾತಾಡ್ತಾ ಹೇಳಿದ್ರು, 2 ವರ್ಷದಿಂದ ನೀವು ಏನೆಲ್ಲ ಪ್ರಗತಿಯನ್ನ ಸಾಧಿಸಿದ್ದೀರಿ, ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ಅಂತ. ಇದೀಗ ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾನೆ, ನಿಮ್ಮ ಮುಂದೆ ಒಂದು ಪ್ರಶ್ನೆ ಇಡಬೇಕು ಅಂತ ಅನ್ನಿಸ್ತು. ನಿಮ್ಮ ಮುಂದೆ ಇರುವಂತಹ ಸವಾಲುಗಳೇನು, ಮತ್ತೆ ಜನರಿಂದ ನೀವು ಏನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅವ್ರು ನಿಮ್ಗೆ ಹೇಗೆ ಸಹಾಯ ಮಾಡಬಹುದು, ಮತ್ತೆ ನಿಮ್ಮ ಮುಂದೆ ಇರುವಂತಹ ಕನಸುಗಳೇನು, ಇವಿಷ್ಟರ ಕುರಿತಾಗಿ ಮಾತಾಡಬಹುದಾ ಈಗ?
1: ಖಂಡಿತ. ಮೊದಲನೇದಾಗಿ ಥ್ಯಾಂಕ್ ಯು, ನಮಗೆ ಕಳೆದ ವರ್ಷ ಕೂಡ ಅಪರ್ಚುನಿಟಿ ಕೊಟ್ಟಿದ್ರಿ, ಈ ವರ್ಷ ಕೂಡ ನಾವು ಮಾಡ್ತಾ ಕೆಲಸನ ಗುರುತಿಸಿ ನಮಗೆ ಅಪರ್ಚುನಿಟಿ ಕೊಟ್ಟಿದ್ದೀರಾ. ಮೊದಲನೇದಾಗಿ ನಿಮಗೆ ಧನ್ಯವಾದ.
0: ಥ್ಯಾಂಕ್ ಯು.
1: ಸೊ ನೀವು ತಿಳಿಸಿದ ಹಾಗೆ ನಮಗೆ ಈಗ ಜನಬಲ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಯಾವುದೇ ಒಂದು ಸಣ್ಣ ಸಂಸ್ಥೆ, ಅದು 4 ಜನ ಇರೋದಾಗಿರ್ಲಿ 400 ಜನ ಇರೋದಾಗಿರ್ಲಿ, ಶುರು ಮಾಡಿದಾಗ ನಮ್ನ ನೋಡಿ ಹೊಗಳೋರು ತೆಗಳೋರು ಇಬ್ರು ಇರ್ತಾರೆ. ನಾವು ಕೆಲಸ ಶುರು ಮಾಡಿದಾಗ ನಮಗೆ ಹೊಗಳೋರ್ಗಿಂತ ತೆಗಳೋರು ಜಾಸ್ತಿ ಜನ ಇದ್ರು. ವಿದ್ಯಾರ್ಥಿಯಾಗಿ ನೀನು ಓದ ಕಡೆ ಕೆಲಸ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ ಅಂದಾಗ ಯಾರ ಮನೇಲಿ ಕೂಡ ಇದು ಬೇಕಾ ಅನ್ನೋ ಕ್ವಶನ್ ಬಂದೇ ಬರುತ್ತೆ, ಆ ಪ್ರಶ್ನೆ.
0: ಹೌದು.
1: ಸೊ ನಾವ್ ನಮ್ಮ ಈ 2 ವರ್ಷಗಳ ಕಾಲ ನಾವ್ ಏನೇನ್ ಕೆಲಸ ಮಾಡಿದ್ವಿ, ದಿನಗಳ ಕಳೀತಾ ಕಳೀತಾ ಕಳೀತಾ, ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಎದುರುಬದ ಸುತ್ತಮುತ್ತ ಇರೋ ಜನ ಆಗಿರ್ಬೋದು, ನಮ್ಮ ತಂಡದ ಸಂಸ್ಥೆಯ ಏನು ಪಬ್ಲಿಕ್ ಚಾನೆಲ್ಸ್ ಇದೆ ಅದರಲ್ಲಿ ನಮ್ಮ ವರ್ಕ್ ಪ್ರೋಗ್ರೆಸ್ ನೋಡ್ತಿದ್ದ ಜನಗಳಾಗಿರ್ಬೋದು, ಎಲ್ಲಾರು ನಮ್ಮ ಕೆಲಸ ನೋಡಿ ತೆಗಳುತ್ತಾ ಇದ್ದವರು ಕೂಡ ಹೊಗಳಕ್ಕೆ ಶುರು ಮಾಡಿದ್ರು.

0: ಸೊ ಅಲ್ಲಿಂದ ನಮಗೆ ಇನ್ನೂ ಕೂಡ ತುಂಬಾ ಒಂಥರ ಈ ನಮಗೆ ಬಲ ಸಿಕ್ಕದಂಗ ಆಯ್ತು. ಸೊ ನಾವು ಜನರಿಂದ ಏನ್ ಜಾಸ್ತಿ ಕೇಳಕ್ ಇಷ್ಟಪಡ್ತೇವೆ, ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಎಂಡ್ ಆಫ್ ದ ಡೇ ಹೇಗಾಗುತ್ತೆ ಅಂದ್ರೆ ನಮ್ಮ ಓದು ಮೊದಲಾಗೆ ಬಂದೇ ಬರುತ್ತೆ. ಯಾವ್ದೋ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ, ಸ್ವಲ್ಪ ಜನ ಬರಕಾಗಿರುತ್ತೆ, ಅವ್ರಿಗೆ ಪರೀಕ್ಷೆ ಅಥವಾ ಯಾವ್ದೇನೋ ಟೆಸ್ಟ್ ಇರುತ್ತೆ, ಬರಕಾಗೋದಿಲ್ಲ. ಆಗೇನಾಗುತ್ತೆ ನಮ್ಗೆ ಜನ ಬಲ ಅನ್ನೋದ್ ನಿಮ್ಗೆ ಗೊತ್ತು, ಯಾವ್ದೇ ಒಂದು ಸಂಸ್ಥೆ ನಡೆಸ್ತಿದೀವಿ ಅಂತರಲ್ಲೂ ಈ ಗಿಡ ನೆಡೋ ಕೆಲಸಗಳಾಗಿರ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರೋ ಈ ತರ ಮಾಡ್ತೀವಿ ಅಂದ್ರೆ ನಮ್ಗೆ ಜನಬಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
1: ಹೌದು.
0: ಸೊ ಈ ತರ ಇವೆಂಟ್ಗಳಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಮಾತ್ರ, ಈಗ ಸ್ಟೂಡೆಂಟ್ಸ್ಗೆ ಮಾತ್ರ ಸೀಮಿತ ಆಗಿದೆ. ನಮ್ಮ ಒಂದು ವಿಷ್ ಏನು ಅಂದ್ರೆ ನಾವ್ ಮಾಡ್ತಿರೋ ಕೆಲಸ ನಾವ್ ರೀಚ್ ಆಗೋದ್ಕಿಂತ ನಮ್ಮ ಕೆಲಸ ಎಲ್ಲರಿಗೂ ಇದನ್ನ ಕೇಳ್ತಾ ಇರೋರಾಗಿರ್ಬೋದು, ಕೇಳಿಸ್ಕೊಳ್ಳೋರಾಗಿರ್ಬೋದು, ರೀಚ್ ಆಗಿ ನಾವ್ ಮಾಡೋ ಒಂದ್ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರದೊಂದ್ ಸಣ್ಣ ಕೈ ಜೋಡಿಸಿದ್ರೆ ಇನ್ನು ಕೂಡ ಹೆಚ್ಚು ಈ ಪ್ರಕೃತಿಗೆ ನಾವು ಕೊಡುಗೆಯನ್ನ ಕೊಡ್ಬೋದು ಅಂತ ಹೇಳ್ತೀನಿ. ಹಾಗೆ ಕೂಡ ನೀವು ಕೇಳಿದ್ರಿ ನಮ್ಮ ಮುಂದಿನ ಕೆಲಸಗಳ ಬಗ್ಗೆ ಏನೇನ್ ಮಾತ್ ಇದಿದೆ ಅಂತ, ನಿಧಿ ಅವ್ರು ಸುಮಾರು ಲಿಸ್ಟ್ ಮಾಡಿದ್ರು, ನಾನು ಕೇಳಿಸ್ಕೊಂತಿದ್ದೆ. ಓತ್ ಫಾರ್ ಚೇಂಜ್ ಆಗಿರ್ಬೋದು, ನಮ್ಮ ಸೀಟ್ ಬಾಲ್ ಆಗಿರ್ಬೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ನಮ್ಗೀಗ ಮುಖ್ಯವಾಗಿ ನಾವ್ ಏನ್ ಹುಡುಕ್ತಿದೀವಿ ಅಂದ್ರೆ ನಮಗೆ ಒಂದು ಕೆಲವು ವಿದ್ಯಾಸಂಸ್ಥೆಗಳನ್ನ ಹುಡುಕ್ತಿದ್ದೇವೆ. ಯಾಕಂದ್ರೆ ಏನೇ ಕೆಲಸ ಶುರು ಮಾಡಿದ್ರು ಮಕ್ಕಳಿಂದ ಶುರು ಮಾಡಿದಾಗ ಅದು ಜಾಸ್ತಿ ಬೇಗ ತಲುಪುತ್ತೆ, ಮುಟ್ಟುತ್ತೆ.
1: ಹೌದು.
0: ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ಒಬ್ರಿಗೊಬ್ರು ಅವ್ರ ಟೆನ್ಷನ್ ಗಳು ನಿಂತವ, ಅದೇ ಮಗುಗ್ ಅಂತ ಹೇಳಿದ್ರೆ ಮನೆಗೆ ಹೋಗಿ ಸ್ಕೂಲ್ ಅಲ್ಲಿ ನಡೆದಿದ್ದು ತಾನು ಕೇಳಿದ್ ಎಲ್ಲಾನು ಹೇಳ್ಕೊಡುತ್ತೆ. ಸೊ ನಮ್ಗೀಗ ಶಾಲೆಗಳು ಸಂಸ್ಥೆಗಳಲ್ಲಿ ಏನಾಗ್ಬೇಕು ಅಂದ್ರೆ ನಮ್ದೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ನಾವು, ಯಾವ್ದನ್ನ ಬೆಳೆಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗಿರ್ಬೇಕು, ನಿಮ್ ಸುತ್ತಮುತ್ತ ಪ್ರಕೃತಿನ, ನಮ್ ಸುತ್ತಮುತ್ತ ಇರೋ ಜಾಗನ ಹೇಗೆ ಕಾಪಾಡ್ಕೋಬೇಕು, ದೃಷ್ಟಿಸಿ ನೋಡಿದ್ರೆ ಎಂತ ಅದ್ಭುತ ಸುತ್ತಮುತ್ತದಲ್ಲೇ ಕಾಣುತ್ತೆ. ಈಗ ನಾವ್ ಹೇಳ್ತೀವಿ, ನಾವ್ ಅಲ್ಲೆಲ್ಲೋ ಹೋದ್ರೆ ನಿಂತ್ರೆ ಅಂತ ಹೂವ ಕಾಣುತ್ತೆ, ಇಲ್ಲಿ ಬಂದ್ ನಿಂತ್ರೆ ಇಂಥ ಹುಳು ಕಾಣುತ್ತೆ ಅಂತ, ನಮ್ ಸುತ್ತಮುತ್ತದಲ್ಲೇ ಎಲ್ಲ ಇದೆ. ನಮ್ಗೆ ಆ ಗುರುತಿಸಕ್ಕೆ ಬೇಕಾಗಿರೋ ಪೇಷನ್ಸ್ ಯಾಕೆ ಕಳ್ಕೊಂತಿದೀವಿ ಅಂದ್ರೆ ನಮ್ಮಲ್ಲಿ ಇದ್ ಡೈಲಿ ಏನ್ ಕೆಲಸಗಳಿದ್ರೆ ಜಾಸ್ತಿ ಆಗ್ತದೆ, ನಾವು ವರ್ಕ್ ಓರಿಯೆಂಟೆಡ್ ಆಗ್ತಿದೀವಿ. ಸೊ ಈ ಮಕ್ಕಳ ಕೈಲಿ ನಾವು ಸರೌಂಡಿಂಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕೊಡ್ಬೇಕು ಅಂತೀವಿ. ಸೊ ನಮ್ಮಲ್ಲಿರೋ ಮೊದಲನೇ ಬೇಡಿಕೆ ಅಂದ್ರೆ ವಿದ್ಯಾಸಂಸ್ಥೆಗಳು ಯಾರಿದ್ದಾರೆ ಅವರು, ನಮ್ದು ಇಮೇಲ್ ಐ ಡಿ ಕೂಡ ಇದೆ, ನಾವು ಡಾಟ್ ಕವಚ ಜಿಮೇಲ್ ಡಾಟ್ ಕಾಮ್ ಅಂತ, ನಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಾವು ಅಂಡರ್ ಸ್ಕೋರ್ ಕವಚ ಅಂತ. ನಮ್ಗೆ ಎರಡು ಕಡೆ ನೀವು ಮೆಸೇಜಸ್ ನ ಕಳ್ಸಿಕೊಟ್ರೆ ನಾವು ಖಂಡಿತ ಪ್ರತಿಕ್ರಿಯೆ ನೀಡಿ, ಯಾಕಂದ್ರೆ ಎಂಡ್ ಆಫ್ ದ ಡೇ ಎಲ್ಲರೂ ಒಳ್ಳೇದೇ ಮಾಡ್ತಿರೋದು, ನಮ್ ಕೈಲಾದಷ್ಟು ನಾವು ಕಲ್ಸ್ಕೊಡ್ತೀವಿ. ಇನ್ನ ಮಕ್ಕಳು ಕೈಲ ಮಾಡಿಬಿಟ್ರೆ ನಿಧಿ ಅವ್ರು ಹೇಳಿದ್ರು ಗಣೇಶ ಹಬ್ಬ ಅಂತ, ನಾವು ನೀವು ಕೂಡ ವಿಸ್ತರಿಸ್ತೀರಿ ಅದ್ರ ಬಗ್ಗೆ. ಇದೇ ಬೇಕಾಗಿದ್ ನೋಡಿ, ನಾವು ಸಣ್ಣದಾಗಿ ಹೇಳದ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಜನಕ್ಕೆ ಹೇಳಿದ್ರಿ. ಈ ತರ ಮೂರ್ ಜನ ನಮ್ ಬಗ್ಗೆ ನಮ್ ಕೆಲಸಗಳ ಬಗ್ಗೆ ಮಾತಾಡೋರ್ಬೇಕು. ಗಣೇಶ ಹಬ್ಬದಲ್ಲಿ ಏನ್ ಸೀಟ್ ಗಣೇಶ ಮಾಡ್ತೀವಿ, ಗಣೇಶನ ಜೊತೆ ಒಂದ್ ಸೀಡ್ ಇರುತ್ತೆ. ಎಲ್ಲಾರು ಕೇಳ್ತಾರೆ ನೀವು ಜೆಡಿ ಮಣ್ಣಗೆ ಇದು ಸೀಡ್ ಹಾಕಿದ್ರೆ ಗಣೇಶ ಬರಲ್ಲ. ಅದಕ್ಕೆ ನಾವ್ ಹೇಳ್ತಾ ಇರೋದು ಜೆಡಿ ಮಣ್ಣಲ್ಲಿ ಗಣೇಶ ಮಾಡಿ ಅವನಿಗೆ, ಪಾಪ ಗಣೇಶನಿಗೆ ನಮ್ಗೆ ಗೊತ್ತ ನಮ್ಮಲ್ಲಿ ಸಂಪ್ರದಾಯ ಅನ್ನೋದು ತುಂಬಾ ಕಟ್ಟುಬದ್ಧ ಜಾಸ್ತಿ. ಅದಕ್ಕೆ ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸ್ತೇವೆ ನಾವು ಗಣೇಶನ. ಯಾಕಂದ್ರೆ ಮಕ್ಕಳು ಕಿರೀಟ ಸೊಟ್ಟ ಇಟ್ರೆ ಒಂದ್ ಗಣೇಶನೇ, ಯಾಕಂದ್ರೆ ಅವನು ಗೊತ್ತಿರುತ್ತೆ ಏನ್ ಮಾಡ್ತಿದ್ದಾನೆ ಅಂತ. ಮಕ್ಳ ಕೈಯಲ್ಲಿ ಮಾತ್ರ ಮಾಡಿಸಿ ಮಕ್ಳ ಕೈಲೇ ನಡೆಸ್ತೀವಿ ಆ ಗಣೇಶನ. ಅದ್ ಬಿಟ್ರೆ ಈಗ ಸ್ವಲ್ಪ ಇನ್ಸ್ಟಿಟ್ಯೂಷನ್, ಈಗ ಸ್ಕೂಲ್ ಲೆವೆಲ್ ಆಯ್ತು, ಕಾಲೇಜಸ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು, ನಾವು ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಯಾಕಂದ್ರೆ ಈ ವೇಸ್ಟ್ ನಾವೀಗ ತುಂಬಾ ದೊಡ್ಡ ವೇಸ್ಟ್ ಆಯ್ತು. ಏನೀಗ ಪ್ಲಾಸ್ಟಿಕ್ ಮತ್ತೆ ಡ್ರೈ ವೇಸ್ಟ್ ಮಾತಾಡ್ತೀವಿ, ಇದ್ರ ಜೊತೆ ಸಮನಾಗಿ ಕಾಂಪಿಟೇಷನ್ ಕೊಡ್ತಿರೋ ಕಸ ಅಂದ್ರೆ ಈ ವೇಸ್ಟ್.
1: ಹೌದು.
0: ಎಲ್ಲ ತಗೊಂತೀವಿ, ಎಲ್ಲಿ ಬಿಸಾಕ್ಬೇಕು, ಹೇಗ್ ಬಿಸಾಕ್ಬೇಕು, ಹೇಗ್ ರೀಸೈಕಲ್ ಮಾಡ್ಬೇಕು ಯಾರಿಗೂ ಗೊತ್ತಿಲ್ಲ.
1: ನಿಜ.
0: ಸೊ ನಾವು ಕೂಡ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ ಗಳನ್ನ ಮಾಡಿ ಈ ವೇಸ್ಟ್ ಕಲೆಕ್ಷನ್ ಡ್ರೈವ್ ನ ಶುರು ಮಾಡೋಣ ಅಂತ ಇದೀವಿ. ಜೊತೆಗೆ ನಾವು ಈ ಪ್ಲಾಗಿಂಗ್ ಇವೆಂಟ್ಸ್ ಏನ್ ಮಾಡಿದ್ವಿ, ಈಗ ನಾವು ಇಲ್ಲಿ ಸುಮಾರು ಎರಡು ತಿಂಗಳ ಹಿಂದೆ ವೀರಭದ್ರನಗರದಲ್ಲಿರೋ ವೀರಣ್ಣ ಗುಡ್ಡ ದೇವಸ್ಥಾನದಲ್ಲಿ ಪ್ಲಾಗಿಂಗ್ ಇವೆಂಟ್ ಮಾಡಿದ್ವಿ. ಸುಮಾರು 240 kg ಪ್ಲಾಸ್ಟಿಕ್ ನ ನಾವು ಕಲೆಕ್ಟ್ ಮಾಡಿದ್ವಿ ಬರೀ 4.5 hours ಅಲ್ಲಿ. ಅದು ಸಣ್ಣ ಅಂತ ಜಾಗದಲ್ಲಿ ಅಷ್ಟು ಕಸ ಇದೆ ಅಂದಾಗ ಇನ್ನೆಷ್ಟು ದೇವಸ್ಥಾನ, ಇನ್ನೆಷ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನೆಷ್ಟು ಕಸ ಇರ್ಬೋದು. ಸೊ ಈ ತರ ಪ್ಲಾಗಿಂಗ್ ಇವೆಂಟ್ಸ್ ನ ಜಾಸ್ತಿ ಮಾಡ್ಬೇಕು ಅಂತ ಇದೀವಿ.
1: ಹೌದು.
0: ಮತ್ತೆ ನಮ್ಮಲ್ಲಿ ಈಗ ತುಂಬಾ ಲೈಕ್ ಹೋಪ್ಸ್ ಮೇಲೆ ನಡೀತಿರೋ ಪ್ರಾಜೆಕ್ಟ್ ಅಂದ್ರೆ ಟ್ರೀ ಅಡಾಪ್ಷನ್ ಪ್ಲಾಂಟ್ ಪ್ರೋಗ್ರಾಮ್ ಅಂತ. ಈಗ ಹೇಳ್ದಂಗೆ ಮನೆ ಮುಂದೆ ಜಾಗ ಕಮ್ಮಿ ಬೆಂಗಳೂರಲ್ಲಿ. ಸೊ ಮನೆ ಮುಂದೆ ಜಾಗ ಇದ್ರೂ ಮರ ಇರುತ್ತೆ, ಅದು ಸುತ್ತ ಕಾಂಕ್ರೀಟ್ ಲಾಕ್ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ. ನಾವ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಮನೆ ಮುಂದೆ ಜಾಗ ಇದ್ದು ಗಿಡ ಬೆಳೆಸಕ್ ಯಾರಿಗೆ ಆಸೆ ಇದೆ ಅವ್ರ ಮನೆ ಮುಂದೆ ಮರ ಇಲ್ಲಿ ಮರದಿಂದ ನೆರಳಾಗ್ಲಿ ಅನ್ನೋರ್ಗೆ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ. ಸುಮಾರು 1 ತಿಂಗಳಿಂದ ಇದುವರೆಗೂ ಒಂದು 10-15 ಸಸಿಗಳನ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಜನಗಳು. ಅವ್ರ ಮನೆ ಮುಂದೆ ಜಾಗ ಇದ್ದು ಅವ್ರಿಗೆ ನೋಡ್ಕೊಳ್ಳೋ ಪೇಷನ್ಸ್ ಇದ್ರೆ ನಾವೇ ಸ್ವತಃ ಬಂದು ಎಲ್ಲಾ ಟೂಲ್ಸ್ ತಂದು ಮರಗಳನ್ನ ನೆಟ್ಕೊಟ್ಟಿ ಹೋಗ್ತಿವಿ. ಅದಕ್ಕೆ ಗಾರ್ಡ್ ಹಾಕೋದಿರ್ಬೋದು ಎಲ್ಲ ಮಾಡಿಕೊಟ್ಟು ಹೋಗ್ತಿವಿ. ಮಂತ್ಲಿ ಒಂದ್ ಅಪ್ಡೇಟ್ ತಗೊಂತೀವಿ, ಗಿಡ ಹೇಗಿದೆ, ಹೆಂಗಿದೆ, ಹೇಗ್ ನಡೀತಿದೆ, ಏನ ರೀಪ್ಲೇಸ್ಮೆಂಟ್ ಬೇಕಾ, ಮರ ಹಾಳಾಯ್ತು, ಯಾಕಂದ್ರೆ ವೆದರ್ ಕಂಡೀಷನ್ಸ್ ನಮಗ್ ಗೊತ್ತಾಗಲ್ಲ. ಸೊ ಈಗಿನ ದಿನಗಳಲ್ಲಿ ಈ ಟ್ರೀ ಅಡಾಪ್ಷನ್ ಪ್ರೋಗ್ರಾಮ್ ಅನ್ನೋದು ಏನ್ ಸಕ್ಸಸ್ ಆದ್ರೆ, ಅಟ್ಲೀಸ್ಟ್ ಇಂಥ ಬ್ಯುಸಿ ಇರೋ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಒಂದು 100-150 ಮರ ಈ ವರ್ಷ ಖಚಿತವಾಗಿ 15 years ಆದ್ಮೇಲೆ ಹೋದ, ಇಲ್ಲಾಂದ್ರೆ ಒಂದ್ 20-25,000 ಜನ ನೆಮ್ಮದಿಯಿಂದ ಉಸಿರಾಡೋ ತರ ಆಗತ್ತೆ ಅಂತ ಒಂದು ನಂಬಿಕೆ.
1: ನಿಜ,
0: ಇನ್ನು ಸುಮಾರು ಪ್ರಾಜೆಕ್ಟ್ಸ್ ಹೀಗೆ ನಡೀತಿದೆ. ಈಗ ನಾವು ಟ್ರೀ ಅಡಾಪ್ಷನ್ ಗೆ ಬಂದ್ರೆ, ಈಗಾಗ್ಲೇ ನಾವು ಅಂಜನಾಪುರ ಮತ್ತೆ ಈ ಕಡೆ ಚಂದ್ರಾಲಯ ಈ ಕಡೆ ಸುಮಾರು ಜನಗಳು, ಯಾಕಂದ್ರೆ ಇದೆಲ್ಲ ಆಲ್ಮೋಸ್ಟ್ ಕ್ರೌಡೆಡ್ ಏರಿಯಾ.
1: ಹೌದು,
0: ಅಲ್ಲಿ ಜಾಗ ಇದೆ ಅಂತ ಗುರುತಿಸಿದ ಒಂದು ಮೊದಲನೇ ಸವಾಲು ಈಗ. ಸೊ ಅಂತ ಜಾಗಗಳನ್ನ ಗುರುತಿಸಿ ಪ್ಲಾಂಟೇಶನ್ ಡ್ರೈವ್ ನ ಮಾಡ್ತಾ ಇದೀವಿ. ಮತ್ತೆ ಬಂದೀಗ ಸುಮಾರು ಇನ್ಸ್ಟಿಟ್ಯೂಷನ್, ನಾನು ಆಗ್ಲೇ ಹೇಳ್ಕೊಂಡಾಗೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಕೂಡ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ. ರಿವರ್ ಕ್ಲೀನ್ ಅಪ್ ಡ್ರೈವ್, ಲೇಕ್ ಕ್ಲೀನ್ ಅಪ್ ಡ್ರೈವ್ಸ್ ಇರ್ಬೋದು, ಅಥವಾ ಈಗ ಬ್ಯಾಂಬು ಬರ್ಡ್ ಫೀಡರ್ಸ್ ಮಾಡೋದಿರ್ಬೋದು, ಮತ್ತೆ ನೇಚರ್ ವಾಕ್ ಇರ್ಬೋದು, ಎಕ್ಸ್ಪ್ಲೋರ್ ಮೋರ್ ಅನ್ನೋ ಒಂದ್ ಎಕ್ಸ್ಪ್ಲೋರ್ ಮೋರ್ ಅಂದ್ರೆ ಈಗ ನಮ್ ಅಣ್ಣ ಹೇಳದಂಗೆ ಸುತ್ತಮುತ್ತ ಇರೋದನ್ನ ಗಮನಿಸಕ್ಕೆ ಟೈಮ್ ಬೇಕೀಗ.
1: ಹೌದು,
0: ಗಮನಿಸಕ್ಕೋಸ್ಕರ ಟೈಮ್ ಕೊಟ್ಟು ಒಂದ್ ಸಣ್ಣ ವಾಕ್ ಹೋಗ್ಬರೋದು. ಇದರ ಸುಮಾರು ಈವೆಂಟ್ಸ್ ಎಲ್ಲ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಗೆ ಕೊನೆ ನಾ ಮೊದಲನಾಗಿ ಹೇಳ್ದಂಗೆ, ಏನೇ ಆದ್ರೂ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿಗಳ ಬಲ ಜೊತೆಗೆ ಈಗ ಜನಸಾಮಾನ್ಯರು ಏನಿದಾರೆ, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಗೃಹಿಣಿಯವರಾಗಿರ್ಬೋದು, ಯಾರ್ಯಾರು ಸಮಯ ಆಗಿ ಸೇರ್ಬೋದು ಅಂತ ಒಂದ್ ಮನ್ಸಾಗತ್ತೆ. ಅವರು ದಯವಿಟ್ಟು ಬಂದು ನಮ್ ಜೊತೆ ಸೇರಿ ನಾವ್ ಏನ್ ಮಾಡ್ತೀವಿ ಕೆಲಸ ಇನ್ನೂ ಚೆನ್ನಾಗಿ ಮಾಡತ್ತರ ಅನುಕೂಲ ಮಾಡ್ಕೊಬೇಕು ಅಂತ ಕೇಳ್ಕೊಡ್ತೀನಿ.
1: ಥ್ಯಾಂಕ್ ಯು ಸೋ ಮಚ್ ಅಜಯ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಿಜಕ್ಕೂ ಖುಷಿ ಆಯ್ತು. ಈ ಸಣ್ಣ ವಯಸ್ಸಿನಲ್ಲಿ ಸಮಾಜದ ಕುರಿತು, ಪ್ರಕೃತಿಯ ಕುರಿತು ನಿಮ್ಗಿರುವಂತಹ ಒಂದು ಮೆಚೂರ್ಡ್ ಥಿಂಕಿಂಗ್ ನಿಜಕ್ಕೂ ಕೂಡ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು.
1: ಧನ್ಯವಾದಗಳು.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕವಚ ಸಂಸ್ಥೆಯ ಮೂಲಕ ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಮಾಡ್ತಾ ಇರುವಂತಹ, ಪ್ರಕೃತಿಗೆ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಯುವಕರ ಜೊತೆ ಮಾತಾಡಿದ್ವಿ ನಾವು. ನಿಧಿ ಹಾಗೆ ಅಜಯ್ ಮಾತಾಡಿದರು, ಅವರ ಕವಚ ಸಂಸ್ಥೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇದೀಗ ನೀವು ಅದರ ಕುರಿತಾಗಿ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಮಯ. ನೀವು ಕೂಡ ಮನೆಯಲ್ಲಿ ಮಣ್ಣಿನ ಗಣೇಶನ ವಿಗ್ರಹವನ್ನೇ ತರ್ತೀರಾ? ಮನೆಯ ಮುಂದೆ ಮರ ಬೆಳೆಸೋದಕ್ಕೆ ಜಾಗ ಇದೆ ಅಂದರೆ ಮರ ಬೆಳೆಸೋದ್ರಲ್ಲಿ ನಿಮಗೆ ಆಸಕ್ತಿ ಇದೆಯಾ? ನಿಮ್ಮ ಮನೆಯ ಸುತ್ತಮುತ್ತ ಗಿಡಮರಗಳನ್ನು ನೀವು ಬೆಳೆಸ್ತಾ ಇದ್ದೀರಾ? ಹಾಗೆಯೇ ಕಸ ವಿಲೇವಾರಿಯ ಕುರಿತಾಗಿ ನೀವೆಷ್ಟು ಜಾಗೃತಿಯನ್ನು ಹೊಂದಿದ್ದೀರಿ? ಎಷ್ಟರ ಮಟ್ಟಿಗೆ ಹಸಿ ಕಸ ಒಣಕಸ ಬೇರ್ಪಡಿಸಿ ಕೊಡ್ತೀರಿ? ಇ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಇಷ್ಟು ವಿಚಾರಗಳ ಕುರಿತು ನಿಮ್ಮ ಅನಿಸಿಕೆಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಯಲ್ಲಿಗೆ ಸಂದೇಶ ಕಳಿಸಿ. ಕವಚದ ಬಗ್ಗೆ ಅರಿತುಕೊಂಡು ವಿದ್ಯಾರ್ಥಿಗಳಿಂದ ಒಳ್ಳೆಯ ಕೆಲಸ ನಡೀತಾ ಇದೆ, ಅವರ ಉತ್ತಮ ಕೆಲಸ ಹೀಗೆ ಮುಂದುವರೆಸಲಿ, ಹಾಗೆ ಒಂದು ವಿಷಯ ಎಲ್ಲರ ಗಮನಕ್ಕೆ ಬರಲು ಅನ್ನುವಂಥ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಗಮನಿಸಿದ ವಿಷಯ ಏನಂದರೆ, ಫ್ಲೈಓವರ್ ಮತ್ತು ಮೆಟ್ರೋ ಪಿಲ್ಲರ್ಗಳಲ್ಲಿ ಬೆಳೆದಂತಹ ಆಲ, ಅತ್ತಿ, ಅಶ್ವತ್ಥ ವೃಕ್ಷ ಅಂದರೆ ಅದರ ಸಸಿಗಳು ಬೆಳೀತಾ ಇದೆ ಅಂತ, ಇದರಿಂದ ತೊಂದರೆ ಬರುತ್ತೆ ಖಂಡಿತವಾಗ್ಲು ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಬಹರೈನ್ನಿಂದ ಪದ್ಮಾ ಅವರು ಈ ಸಂದೇಶ ಕಳಿಸಿದ್ದಾರೆ. ಸಂಜೆಯ ಬಾನಿನಲ್ಲಿ ಸುಮಧುರವಾದಂತಹ ಮಾಹಿತಿ ಮತ್ತು ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಿಂದ ಶ್ರೀಧರ್ ಪನ್ನಗ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಕವಚ ಫೌಂಡೇಶನ್ನ ಕುರಿತಾಗಿ ಮೆಸೇಜ್ ಮಾಡಿದ್ದಾರೆ. ಅಜಯ್ ಅವರು ಮಾಡ್ತಾ ಇರುವಂಥ ಸಮಾಜಮುಖಿ ಸೇವೆಯನ್ನು ಮೆಚ್ಚಿ ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಸೇವಾ ಮನೋಭಾವ, ಸಾಧನೆ ಹಾಗೆ ಸಮಾಜದ ಒಳಿತಿಗಾಗಿ ಕೈಗೊಂಡಿರುವಂತಹ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯ. ಅವರ ಮುಂದಿನ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ನೆರವೇರಲಿ, ಇನ್ನಷ್ಟು ಜನರಿಗೆ ಅವರ ಸೇವೆಯ ಪ್ರಯೋಜನ ದೊರೆಯಲಿ ಅಂತ ಆಶಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಶೋಕ್ ಲಿಂಗಯ್ಯ ಅವರು ಪ್ಲೀಸ್ ಕವಚದ ಫೋನ್ ನಂಬರ್ ಕೊಡಿ ನಮಗೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಅಂತ ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ. ಹಾಗೆಯೇ ನೀವು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ, ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಕವಚ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇರುವಂತಹ ಕೆಲಸದ ಕುರಿತಾಗಿ ಹೇಳಿದ್ವಿ, ಮತ್ತೆ ನೀವು ಕೂಡ ತುಂಬಾ ಜನ ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಫೋನ್ ನಂಬರ್ನ ಕೇಳಿದ್ರಿ, ಆದರೆ ಫೋನ್ ನಂಬರ್ಗಿಂತ ಹೆಚ್ಚಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಮೇಲ್ ಮುಖಾಂತರ ಅವರನ್ನು ತಲುಪಿದ್ರೆ ತುಂಬಾನೇ ಒಳ್ಳೆಯದು ಅಂತ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನಾವು _ ಕವಚ ಅಂತ ಕೊಟ್ರೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸಿಗುತ್ತೆ, ಅಲ್ಲಿ ನೀವು ಅವರಿಗೆ ಮೆಸೇಜ್ ಮಾಡಬಹುದು. ಹಾಗೆಯೇ ಏನು ಬೇಕೋ ಇನ್ಫಾರ್ಮೇಶನ್ ಅದನ್ನ ತಿಳ್ಕೋಬಹುದು, ಅಥವಾ ಮೇಲ್ ಕಳಿಸ್ತೀನಿ ಅಂದರೆ naavu.kavacha@gmail.com ಇಲ್ಲಿಗೆ ನೀವು ಮೇಲ್ ಕಳಿಸಬಹುದು. ಇವೆರಡೂ ಮುಖಾಂತರ ನೀವು ಕವಚ ಫೌಂಡೇಶನ್ನ ತಲುಪಬಹುದಾಗಿದೆ. ಇದಕ್ಕಿಂತ ಇನ್ನೂ ಸಿಂಪಲ್ ಆಗಿ ನೀವು ಏನು ಮಾಡಬಹುದು ಅಂತ ಅಂದರೆ, ಒಂದು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಿಷೇಧಿಸೋದು, ಆದಷ್ಟು ಕಡಿಮೆ ಮಾಡೋದು, ಮತ್ತು ಕಸ ವಿಲೇವಾರಿಯನ್ನು ಸರಿಯಾಗಿ ಮಾಡುವಂಥದ್ದು. ಮನೆಯಿಂದ ಎಲ್ಲಿ ಅಂದರೆ ಅಲ್ಲಿ ಖಾಲಿ ಸೈಟ್ಗಳಲ್ಲಿರಬಹುದು ಅಥವಾ ರಸ್ತೆ ತುದಿಯಲ್ಲಿರಬಹುದು ಕಸವನ್ನು ಎಸೆದು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಾಗೆ ಮಾಡದೆ ಕಸದ ಗಾಡಿ ಮನೆ ಮುಂದೆ ಬಂದಾಗ ಸೆಗ್ರಿಗೇಟ್ ಮಾಡಿ ವೇಸ್ಟ್ನ ಕೊಡುವಂಥದ್ದು ಇರಬಹುದು. ಮತ್ತು ಆದಷ್ಟು ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋದಕ್ಕೆ ಆಗತ್ತಾ, ನಿಮ್ಮ ಮನೆಯಲ್ಲಿರುವಂಥ ತರಸಿ ತೋಟಕ್ಕೆ ಅದನ್ನು ಬಳಸೋಕೆ ಆಗತ್ತಾ, ಯೋಚನೆ ಮಾಡಿ. ಆ ಮುಖಾಂತರ ನೀವು ಸಹಾಯ ಮಾಡಬಹುದು. ಇದಲ್ಲದೆ ಎಲ್ಲೆಲ್ಲಿ ಈ ಬಗೆಯ ಡ್ರೈವ್ಸ್ ನಡೀತಾ ಇರುತ್ತೆ, ಕ್ಲೀನ್ಲಿನೆಸ್ ಡ್ರೈವ್ಗಳಿರಬಹುದು ಅಥವಾ ಪ್ಲಾಂಟೇಷನ್ ಡ್ರೈವ್ಗಳಿರಬಹುದು, ಇಂಥ ಕಡೆಗೆ ನೀವೇ ವಾಲಂಟಿಯರಿಂಗ್ ಮಾಡುವಂಥದ್ದು ಇರಬಹುದು. ಅದು ಬರೀ ಕವಚ ಫೌಂಡೇಶನ್ ಅವರೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಫೌಂಡೇಶನ್ ಅವರು ಮಾಡ್ತಾ ಇದ್ರು, ಯಾರೇ ಈ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಮ್ಮ ಕೈಲಾದಂಥ ಅಳಿಲು ಸೇವೆ ಅಂತ ಹೇಳಿ ಅದರ ಜೊತೆಯಾಗಿ ಕೈ ಜೋಡಿಸುವಂಥದ್ದು ಇರಬಹುದು. ಹಾಗೆಯೇ ಈ ಬಗೆಯಲ್ಲಿ ತೊಡಗಿಕೊಂಡಿರುವಂತಹ ಯುವಕರು, ಮಕ್ಕಳು ಯಾರೇ ಸಿಕ್ಕರೂ ಕೂಡ ಅವ್ರನ್ನ ಡಿಮೋಟಿವೇಟ್ ಮಾಡದೆ ಅವರಿಗೆ ಮೋಟಿವೇಟ್ ಮಾಡುವಂಥ ನಾಲ್ಕಾರು ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು ಇಷ್ಟು ನನಗೆ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಹಾಗೆ ಪ್ರಕೃತಿ ಬಗ್ಗೆ ಕಾಳಜಿ ಹೊಂದಿರುವಂತಹ ಕವಚ ಟೀಮ್ಗೆ ನನ್ನ ಧನ್ಯವಾದಗಳು. ನಾನೊಬ್ಬ ಕೃಷಿಕನಾಗಿ ತಿಳಿಯಪಡಿಸೋದೇನೆಂದರೆ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಯಬೇಕಾದ್ದು ಎಲ್ಲರ ಕರ್ತವ್ಯ, ಹಾಗೆಯೇ ವಿಷಮುಕ್ತ ಆಹಾರವನ್ನು ಸಹ ಬೆಳೆಯೋದು ಅತ್ಯವಶ್ಯಕ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಮಂಜುನಾಥ ಇಂದರಿಗೆ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೂ ಅಂತ ಹೇಳ್ತಾ ಮುಂದೆ ಮತ್ತಷ್ಟು ಚಂದದ ಗೀತೆಗಳು ನಿಮ್ಮ ಜೊತೆಯಾಗ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಕವಚ ಫೌಂಡೇಶನ್ನ ಕುರಿತಾಗಿ ತಿಳ್ಕೊಂಡ್ರಿ. ಹಾಗೆಯೇ ನೀವು ಕೂಡ ತುಂಬ ಪ್ರೀತಿಯಿಂದ ಮೆಸೇಜ್ ಮಾಡಿದ್ರಿ. ಪರಿಸರವನ್ನು ರಕ್ಷಿಸಿಕೊಳ್ಳೋದು ಬರೀ ಯುವಕರಷ್ಟೇ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಮನುಷ್ಯರಾದ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಪ್ರಾಣಿಗಳು ಇದೇ ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಒಂದಾಗಿ ಬೆರೆತು ಹೋಗಿರುತ್ತೆ, ಅದು ಯಾವುದೇ ಕಾರ್ಬನ್ ಫುಟ್ ಪ್ರಿಂಟ್ನ ಬಿಡೋದೇ ಇಲ್ಲ. ಅದರಿಂದ ಪರಿಸರಕ್ಕೆ ಕಷ್ಟ ಆಗುವಂತಹ ಮಾತೇ ಇಲ್ಲ. ಅಷ್ಟರ ಮಟ್ಟಿಗೆ ಸ್ವಚ್ಛವಾಗಿ ಸುಂದರವಾಗಿ ಸರಳವಾಗಿ ಬದುಕತ್ತೆ ಮನುಷ್ಯರು. ತೀರಾ ಅಷ್ಟರ ಮಟ್ಟಿಗೆ ಬದುಕೋಕೆ ಆಗಲಿಲ್ಲ ಅಂದ್ರೂ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡೋಣ. ಸರಳವಾದಂತಹ ಸಂಗತಿಗಳಲ್ಲೇ ಸುಖವನ್ನು ಹುಡುಕೋಣ, ಸೌಂದರ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದುದು ನಾಗಶ್ರೀ. ಈ ಕಾರ್ಯಕ್ರಮ ಖುಷಿ ಕೊಟ್ಟಿದೆ, ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇವಲ ಒಳ್ಳೊಳ್ಳೆ ಗೀತೆಗಳು ಪ್ರಸಾರವಾಗುವುದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವಿಲು ಎಫ್ಎಂ ರೈನ್ಬೋದಲ್ಲಿ ಸೋಮವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸ್ಥಳದಲ್ಲಿ ಹಾಜರಾಗಿದ್ದೀನಿ. ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಅಬ್ಬಬ್ಬ, ಇಂಥ ಟ್ರಾಫಿಕ್ಕು, ಎಂಥ ಮಳೆ ಅಂತ ಬೇಜಾರು ಮಾಡ್ಕೊಳ್ದೇನೆ ಇವತ್ತು ಆರಾಮಾಗಿ ಸ್ಟುಡಿಯೋಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಒಂಚೂರು ಆ ಕಡೆ ಈ ಕಡೆ ಟೈಮ್ ಆದ್ರೂ ಮಳೆ ಬಂತಲ್ಲ ಅನ್ನೋ ಖುಷಿನೇ ಒಂಥರ ತುಂಬ ಮನಸ್ಸಿಗೆ ಖುಷಿ ಕೊಡ್ತು. ಸೊ ನಿಮಗೆ ಏನಿಸ್ತಾ ಇದೆ, ನೀವು ಸಂದೇಶವನ್ನು ಕಳಿಸ್ಬೋದು 9408090013 ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಬಹಳಷ್ಟು ಮಾತಾಡೋದಿದೆ, ಏನು ಮಾತಾಡ್ತೀವಿ ಖಂಡಿತ ಹೇಳ್ತೀನಿ. ಮತ್ತೊಂದು ಗೀತೆ ಕೇಳೋಣ ಬನ್ನಿ. 5 ಗಂಟೆಯಿಂದ 11 ಗಂಟೆವರೆಗೂ ನಿಮ್ಮ ಜೊತೆ ಆಗಿರ್ತೀನಿ. ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಸೋನು ನಿಗಮ್ರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆ ಆರಾಮಾಗಿ ಇದ್ದೆ ನಾನು ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆಯಾ? ಓಕೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ತುಮನಮೂರ್ತಿಯವರ ಸಂಗೀತ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಂಥ ಗೀತೆ ಗೋಕುಲ ಚಿತ್ರದ ಗೀತೆ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ರಿ ಎಫ್ ಎಂ ರೈನ್ಬೋದಲ್ಲಿ. ಸೊ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ನೀವೆಲ್ಲ ಕೇಳ್ತಾ ಇರ್ಬೋದು. ಇಷ್ಟೇ ಆರಾಮಾಗಿ ಇದ್ದೆ ನಾನು ಅಂತ ನಾವು ಅಂದ್ಕೊಂಡ್ಬಿಟ್ರೆ ಒಂದೊಂದು ಸರಿ ಎಸ್ಪೆಷಲಿ ಪ್ರೊಫೆಷನಲ್ ಲೈಫಲ್ಲಿ ಅಲ್ಲಿ ಕೋ ಸ್ಟಾಗ್ನೇಷನ್ ಬಂದ್ಬಿಡತ್ತೆ ಅಂತ ಅನಿಸುತ್ತೆ. ಆದರೆ ನಾವೇನಪ್ಪ ಅಂತಂದರೆ ಹೊಸ ಹೊಸದು ಏನಾದರೂ ಒಂದು ಕಲಿತಾನೆ ಇರಬೇಕು. ಸೊ ಹೊಸದಾಗಿ ಎಷ್ಟು ಟೆಕ್ನಾಲಜಿ ಇರ್ಬೋದು, ಫ್ಯಾಷನ್ ಇರ್ಬೋದು, ಟ್ರೆಂಡ್ ಇರ್ಬೋದು, ಮೈಂಡ್ಸೆಟ್ ಇರ್ಬೋದು, ಇದೆಲ್ಲ ಬದಲಾಗ್ತಾ ಇದೆ ಅಂತಂದರೆ ಒಂದು ವಾರದ ಹಿಂದೆ ಯೋಚನೆ ಮಾಡೋದಕ್ಕೂ ಇವಾಗೂ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸೋ ಮಟ್ಟಕ್ಕೆ ಪ್ರಪಂಚ ವೇಗವಾಗಿ ಓಡ್ತಾ ಇದೆ. ಸೊ ಹಾಗಾಗಿ ನೀವು ಅಂದ್ಕೊಂಡಿರೋ ಹಾಗೆ ನೀವು ಕಲ್ತಿರುವಂತಹ ಒಂದು ಸ್ಕಿಲ್ ಏನು, ಹೊಸದಾಗಿ ಕಲ್ತಿರುವಂಥ ಒಂದು ಸ್ಕಿಲ್ ಸೆಟ್ ಏನು, ನೀವು ನನಗೆ ತಿಳಿಸ್ಬೋದು. 9484009010013ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ನೀವು ಕಲ್ತಿರುವಂಥ ಒಂದು ಹೊಸ ಸ್ಕಿಲ್ ಸೆಟ್ ಏನು, ನಿಮ್ಮ ಆಫೀಸಲ್ಲಿರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು, ಯೂಸ್ ಮಾಡೋದಕ್ಕೆ ಕಲ್ತಿರುವಂಥ ಒಂದು ಹೊಸ ಸ್ಕಿಲ್ ಸೆಟ್ ಏನು ನೀವು ನನಗೆ ತಿಳಿಸ್ಬೋದು. 9484009013ಗೆ ಸಂದೇಶವನ್ನು ಕಳಿಸೋ ಮುಖಾಂತರ ಈಗಾಗಲೇ ಅಯ್ಯೋ ಪ್ರಶಾಂತ್ ಮಳೆ ಅಂತ ಹೇಳಿ ನಮ್ಮ ಹೊಟ್ಟೆ ಒರೆಸ್ಬೇಡಿ. 40 ಡಿಗ್ರಿ ಇದೆ ಆದರೆ 52 ಡಿಗ್ರಿ ಥರ ಅನ್ನಿಸ್ತಾ ಇದೆ ಅಂತ ಪದ್ಮಾ ಅವರು ಬಹ್ರೇನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓ ಮೈ ಗಾಡ್. ಓಕೆ, ಗುಡ್ ಈವ್ನಿಂಗ್ ಪ್ರಶಾಂತ್, ಹೇಗಿದ್ದೀರಾ? ಓಕೆ, ಆರಾಮ ಅಂತ ಕೇಳ್ತಿದ್ದಾರೆ. ಕೃಷ್ಣ ಮಣೂರ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಹೇಗಿದ್ದೀರಾ ಪ್ರಶಾಂತ್ ಅಂತ. ನಾನಂತೂ ಆರಾಮ್, ನೀವೆಲ್ಲ ಆರಾಮಲ್ವಾ? ಹರೀಶ್ವರ ಮಲ್ಲೇಶ್ವರದಿಂದ ಹೇಳ್ತಿದ್ದಾರೆ, ಇವತ್ತು ನಟಿ ಮಾಲಾಶ್ರೀ ಅವರ ಜನ್ಮದಿನ ಅಂತ ಹೇಳಿ. ಓ ವೆರಿ ನೈಸ್, ಖಂಡಿತ ನಮ್ಮ ಕಡೆಯಿಂದ ಅವ್ರಿಗೆ ವಿಶಸ್ ಖಂಡಿತ ಮಾಡೋಲ್ಲ. ಏನು ಪ್ರಶಾಂತ್, ಮುಗಿತಾ ನಿಮ್ಮ ಟ್ರಿಪ್ಸ್ ಎಲ್ಲ? ಇನ್ನೂ ಈ ವಾರ ಬಂದಿದ್ದೀರಾ, ಖುಷಿ ಆಯಿತು. ಗುಡ್ ಈವ್ನಿಂಗ್, ಕಾಫಿ ಆಯಿತಾ? ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ವೆರಿ ಗುಡ್ ಈವ್ನಿಂಗ್ ಪೂಜಾ ಅವರೇ. ಜೊತೆಯಲ್ಲಿ ಎಲ್ಲ ಆಕಾಶವಾಣಿಯ ನಿರೂಪಕರಿಗೂ ಶುಭ ಸಂಜೆ ಅಂತ ಹುಬ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಅನುಷಾ ಅವರು ಆರಾಮಾಗಿ ಮಳೆ ಬರ್ತಾ ಇದೆ, ಕಾಫಿ ಕುಡಿತಾ ಇದ್ದೀನಿ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಎಫ್ ಎಂ ರೈನ್ಬೋಗೆ ವೆರಿ ಗುಡ್ ಈವ್ನಿಂಗ್ ಅಂತ ಅವರು ಹೇಳ್ತಿದ್ದಾರೆ. ನಿಮಗೂ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಅಂತ ಹೇಳ್ತಾ. ಸೊ ನೀವು ಕಲ್ತಿರುವಂಥ ಹೊಸ ಸ್ಕಿಲ್ ಸೆಟ್ ಏನು ನೀವು ನನಗೆ ತಿಳಿಸ್ಬೋದು. 9484009013ಗೆ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸುಮಧುರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ರಘು ಅವರು ಸಂದೇಶ ಕಳಿಸ್ತಿದ್ದಾರೆ. ಹಾಗೆ ಎಐ ಟಾಕ್ ಆಫ್ ದಿ ಟೌನ್ ಆಗಿಬಿಟ್ಟಿದೆ. ಈಗ ನಾವು ಏನೇ ಮಾಡಿದ್ರು ಎಐ ಕಲೀಲೇಬೇಕು. ಸ್ಟಿಲ್ ನಾಟ್ ರೆಡಿ, ನೀದರ್ ಆಕ್ಸೆಪ್ಟಬಲ್ ಅಂತ ಅಶೋಕ್ ಲಿಂಗಯ್ಯ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹೌದು ಹೌದು, ಅದು ಸತ್ಯನೇ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಕಲೀಲೇಬೇಕಾಗತ್ತೆ. ಹೊಸ ಸ್ಕಿಲ್ ಸೆಟ್ ಅಂದರೆ ಕರ್ನಾಟಕ ಮ್ಯೂಸಿಕಲ್ಲಿ ಫರ್ದರ್ ಸ್ಟಡೀಸ್ ಮಾಡೋ ಪ್ಲ್ಯಾನ್ ಇದೆ, ಜೊತೆಗೆ ಭರತನಾಟ್ಯಂ ಕಲಿಯೋ ಪ್ಲ್ಯಾನ್ ಕೂಡ ಇದೆ ಪ್ರಶಾಂತ್ ಅಂತ ಪೂಜಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓ ವೆರಿ ನೈಸ್, ಆಲ್ ದಿ ಬೆಸ್ಟ್. ನಮಸ್ಕಾರ ಸುಧೀಂದ್ರ, ನಾನು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ಎಷ್ಟೇ ಟೆಕ್ನಾಲಜಿ ಫಾಸ್ಟ್ ಆದರೂ ಏನೇ ಬದಲಾವಣೆ ಆದರೂ ಕೂಡ ನನ್ನ ಪ್ರಕಾರ ಒಂದೇನು ಸತ್ಯ, ಈ ಸತ್ಯ ಯಾವತ್ತೂ ಬದಲಾಗೋದಿಲ್ಲ. ಏನಂತಂದರೆ ಮನುಷ್ಯ ಅಥವಾ ಮಾನವ ಈ ಪ್ರಪಂಚ ಅಥವಾ ಜಗತ್ತಿನ ಫಾಸ್ಟ್ ಯುಗದಲ್ಲಿ ಏನು ಬೇಕಾದ್ರೂ ಬದಲಾಗಬಹುದು, ಟೆಕ್ನಾಲಜಿನೂ ಬದಲಾಗ್ಬೋದು, ಆದರೆ ಮನುಷ್ಯತ್ವ ಯಾವತ್ತೂ ಇದ್ದೇ ಇರುತ್ತೆ. ಏನಂತೀರ ಪ್ರಶಾಂತ್? ಅದೇ ಅಲ್ಟಿಮೇಟ್ ಟ್ರೂತ್, ಜೀವನದ ಟ್ರೂತ್ ಅಂತ ಅವ್ರು ಹೇಳ್ತಾರೆ. ವೆರಿ ನೈಸ್, ಒಂದೊಳ್ಳೆ ಸಂದೇಶ. ಜೊತೆಯಲ್ಲಿ ಮತ್ತೊಂದು ಸಂದೇಶ ಬಂದಿದೆ, ಬನ್ನಿ ನೋಡೋಣ. ಪ್ರಶಾಂತ್, ಹೌ ಆರ್ ಯು ಡೂಯಿಂಗ್, ವೆರಿ ನೈಸ್ ಸಾಂಗ್ಸ್ ಅಂತ ಖುಷಾ ಮಧ್ಯಾನಂಜಪ್ಪ ಅವರು ಕಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ನಾನು ತೋ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ಖುಷಾ ಮದೀರಾ ನಂಜಪ್ಪ ಅವರೆಲ್ಲರೂ, ಐ ಥಿಂಕ್ ಯುರ್ ಆಲ್ ಫೈನ್. ಥ್ಯಾಂಕ್ಸ್ ನಿಮ್ಮ ಎಲ್ಲ ಸಂದೇಶಗಳಿಗೆ. ಸೊ ನೀವು ಕಲ್ತಿರುವಂತಹ ಹೊಸ ಸ್ಕಿಲ್ ಸೆಟ್ ಏನು ನೀವು ನನಗೆ ತಿಳಿಸಬಹುದು. 9848091010 ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳಿ ಮತ್ತೊಂದು ಗೀತೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ.

ಏನನ್ಸುತ್ತೆ ಇಷ್ಟು ಸತ್ಯ ಅಲ್ಲ, ಒಂದೆರಡು ಸಾಲುಗಳಂತೂ ನಿಜವಾಗ್ಲೂ ಮನಸ್ಸಲ್ಲಿ ನಾಟುತ್ತೆ ಹಾಗೆ. ಓಕೆ, ಎನಿವೇ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ತೀರ್ಥೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ಚನ್ನಪಟ್ಟಣದಿಂದ. ಜೊತೆಯಲ್ಲಿ ರಾಣಿ ಹಳೆಬೀಡು ಅವರು ಹೇಳ್ತಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಹೇಗಿದ್ದೀರಾ, ಆಲ್ ಸಾಂಗ್ಸ್ ಆರ್ ಸೂಪರ್ ಇನ್ ದಿಸ್ ಪ್ರೋಗ್ರಾಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ಅದ್ಭುತವಾಗಿ ಬರ್ತಾ ಇದೆ, ಮಳೆ ಕೂಡ ಬರ್ತಾ ಇದೆ, ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ. ಪ್ರಶಾಂತ್ ಹೇಗಿದ್ದೀರಾ, ಆರಾಮಾಗಿದ್ದೀರಾ ತಾನೇ ಅಂತ ಹೇಳ್ತೀರಾ? ಎಸ್ ಎಸ್, ಆರಾಮಾಗಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸುತ್ತಕ್ಕೆ ಹೋಗ್ಬಿಟ್ಟಿದ್ದೆ ಹೋದ ವಾರ ಪೂರ್ತಿ. ಸರಿ, ಪುಷ್ಪ ಶಾನುಭೋಗರ ಅವರು ಗದಗದಿಂದ ಹೇಳ್ತೀರಿ, ಶುಭ ಸಂಜೆ ಪ್ರಶಾಂತ್, ಎಲ್ಲ ಹಾಡುಗಳು ಸೂಪರ್ ಸೂಪರ್ ಎಂಜಾಯ್ ಮಾಡ್ತಾ ಇದ್ದೀವಿ ಈ ವೆದರಲ್ಲಿ ಅಂತ ಅವ್ರ ಸಂದೇಶವನ್ನು ಕಳಿಸ್ತಾ ಇದ್ದರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಹೇಳ್ತಾರೆ, ಮಹಾಶ್ರೀ ಮೇಡಮ್ಗೆ ಹ್ಯಾಪಿ ಬರ್ಡೇ ಹೇಳಲೇಬೇಕಲ್ಲ ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ಹಾಗೆ ಮಾಹಿತಿ ಕೂಡ ತುಂಬ ಇಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳ್ತೀರ, ಓ ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು ಸೋ ಮಚ್. ಹಾಗೆ ರಮ್ಯಾ ಅವರು ಹೇಳ್ತಿದ್ದಾರೆ, ಎಲ್ಲೋಗ್ಬಿಟ್ಟಿದ್ರಿ ಹೋದ ವಾರ, ಯಾವ ಊರಿಗೆ ಹೋಗಿದ್ರಿ, ಏನೋ ಸುತ್ತಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ತೀರಾ, ಎಲ್ಲಿಗೆ ಅಂತಲೇ ಹೇಳಲ್ಲ ಅಂತ ಅವ್ರು ಹೇಳ್ತಾರೆ. ಓ ಎಸ್ ಎಸ್ ಎಸ್, ಖಂಡಿತ ಎಲ್ಲಿಗೆ ಹೋಗಿದ್ದೆ ಅಂತಲೂ ನಾನು ತಿಳಿಸ್ತೀನಿ ನಿಮಗೆ. ಸೊ ಮುಂದಿನ ಗೀತೆ ಒಂದು ಕೇಳ್ಕೊಂಡು ಬರೋಣ. ನೀವು ಹೊಸದಾಗಿ ಕಲ್ತಿರೋಂಥ ಸ್ಕಿಲ್ ಸೆಟ್ ಏನು ಅಂತ ನಾನು ನಿಮ್ಮನ್ನ ಕೇಳಿದ್ದೆ, ನಿಮಗೆ ಯಾವುದಾದ್ರು ಹೊಸದಾಗಿ ಸ್ಕಿಲ್ ಸೆಟ್ ಏನಾದರೂ ಕಲ್ತಿದ್ರೆ ಖಂಡಿತ ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು, 9484091013 ಮತ್ತು ಎರಡು ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ, ಕೇಳ್ತಾರೆ FM Rainbow 101.3.

0: ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ಬೇಕಾ?
1: ಪ್ರೀತ್ಸವ್ರಿಗೆ ಐ ಲವ್ ಯು ನೇ ಮುಂಜಾನೆ ಮಧ್ಯಾಹ್ನ ಮುಸ್ಸಂಜೆ, ಐ ಲವ್ ಯು ನೇ ಗೀತಾ ಕುರಾನ್ ಬೈಬಲ್, ಐ ಲವ್ ಯು ನೇ ಅಪ್ಪ ಅಮ್ಮ ಬಂಧು ಬಳಗ, ಐ ಲವ್ ಯು ನೇ ಉಸಿರು, ಐ ಲವ್ ಯು ನೇ ಹೆಸರು. ಐ ಲವ್ ಯು ಅಂತ ಬರೀ ಹೇಳೋದಲ್ಲ, ಅದೊಂದು ಪವಿತ್ರವಾದ ಪ್ರೇಮದ ಮಂತ್ರ, ಪ್ರೀತಿ ಹುಟ್ಟಾಕೋ ನಂಬಿಕೆ ಪದಗಳು. ಪವಿತ್ರ ಪ್ರೀತ್ಸವ್ರ ಐ ಲವ್ ಯು ಅಂತ ದಿನಕ್ಕೆ ಒಂದ್ಸತಿ ಹೇಳಿದ್ರೆ ಸಾಕು. ಅವ್ರ ಪ್ರೀತಿಗೆ ಸಾವೇ ಇಲ್ಲ ಪ್ರಿಯ. ಸಲೀಮ್, ನಾರ್ಕಲಿ, ಲೈಲಾ, ಮಜ್ನು, ರೋಮಿಯೋ, ಜೂಲಿಯಟ್, ಅವರೆಲ್ಲರಿಗಿಂತ ಹೆಚ್ಚಾಗಿ ನನ್ನಿಂದ ಪ್ರೀತಿಸ್ತೀನಿ ಪ್ರಿಯಾ.

ನೆನಪಿದೆ ಅಲ್ಲ, ಏನೇ ಆಗಲಿ ಒಂದು ಹೊಸದಾಗಿ ಏನಾದರೂ ಒಂದು ಕಲೀಲೇಬೇಕಪ್ಪ ಲೈಫಲ್ಲಿ ಅಂತ ನನಗೂ ಅನಿಸುತ್ತೆ. ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ ಅವರು. ಗುಡ್ ಈವ್ನಿಂಗ್ ಪ್ರಶಾಂತ್, ವೆಲ್ಕಮ್. ಏನೇ ಹೇಳಿ, ನಾನಂತೂ ಹೊಸ ಹೊಸದಾಗಿ ಏನಾದರೂ ಒಂದು ವಿಚಾರಗಳನ್ನು ಕಲಿತಾನೆ ಇರ್ತೀನಿ, ಪುಸ್ತಕಗಳನ್ನು ಓದ್ತಾನೆ ಇರ್ತೀನಿ, ಅದನ್ನು ಮಾತ್ರ ನಾನು ಮರೆಯೋದಿಲ್ಲ. ಇವತ್ತಿನ ಟಾಪಿಕ್ ತುಂಬ ಚೆನ್ನಾಗಿದೆ ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಇದು ಹಿರಿಯೂರಿನ ಸಂಸ್ಕೃತಿ ನಿವಾಸದಿಂದ ರಸಾಯನಶಾಸ್ತ್ರ ಉಪನ್ಯಾಸಕ ಹರ್ಷ ವಿಶ್ವಾಸಪ್ರಿಯ ವಿಶಾಲ ಸುತ ಈಗ ತಾನೇ ಕಾಲೇಜಿನಿಂದ ಬಂದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ.

ಶುಭ ಸಂಜೆ ಶುಭವಾಗಲಿ ಅಂತ ಸಂಸ್ಕೃತಿಯವರು, ಸಂಸ್ಕೃತಿ ಇದು ಜೀವನ ನಿಯಮ ಅಂತ ವಿಶಾಲ ಸುತ ಅವರ ಸಂದೇಶ ಬಂದು ತಲುಪಿದೆ. ವೆರಿ ವೆರಿ ನೈಸ್, ತುಂಬ ಚೆನ್ನಾಗಿದೆ ಸಂದೇಶ, ಓದೋದಕ್ಕೆ ಖುಷಿಯಾಯಿತು. ಹೆಸರು ಕೂಡ ತುಂಬ ಚೆನ್ನಾಗಿದೆಯಲ್ಲ. ಹಾಗೆ ಮುಧೋಳ ತಾಲೂಕು ಅಕ್ಕಿಮರಡಿ ವಿಠಲ ಕಂಬಾರ, ನಾನು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೆ, ಅದರಲ್ಲಿ ಹೊಸ ಸ್ಕಿಲ್ ಕಲಿತಾ ಇದ್ದೀನಿ. ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ಒಂದೊಂದು ಕೆಲಸದಲ್ಲೂ ಒಂಥರ ಡಿಫ್ರೆಂಟ್ ಚಾಲೆಂಜಸ್ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಆ ಒಂದು ಸ್ಕಿಲ್ ಸೆಟ್ ಅನ್ನೋದೇ ಒಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಅದನ್ನು ನಾನು ಕಲಿತಾ ಇದ್ದೀನಿ. ಒಂದು ಖುಷಿ ಅಂತಂತಂದರೆ, ಈಗ ಹುಡುಗರು ಕೂಡ ತುಂಬ ಚಿಕ್ಕ ಚಿಕ್ಕ ಹುಡುಗರು ಕೂಡ ಎಲ್ಲ ಕೇಳ್ತಾರೆ ನಮಗೆ ಹೇಳ್ಕೊಡಿ ಅಂತ ಹೇಳಿ, ಅದನ್ನು ಕೂಡ ನಮ್ಗೆ ಖುಷಿ ಆಗುತ್ತೆ ಅಂತ ಅವ್ರ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್. ಜೊತೆಯಲ್ಲಿ ಸದ್ಯಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಬಂದಿರೋ ಹೊಸ ಪೆಟ್ ಬರ್ಡ್ ಇದೆ, ಗಿನಿರಾಮ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಪೂಜಾ ಅವರು. ವೆರಿ ನೈಸ್. ಶುಭ ಸಂಜೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಮಿತ್ರಾ ಕೆಂಪರಾಜ್, ಎಚ್ ಆರ್ ಟಿ ಎಸ್ ಬಡಾವಣೆ ಅನ್ನಪೂರ್ವೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಎಲ್ಲ ಸಂದೇಶಗಳಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೊಸ ಹೊಸ ಸ್ಕಿಲ್ಸ್ ಕಲಿತಾ ಇರಬೇಕಲ್ಲ, ಏನಂತೀರಾ? ಮತ್ತೊಂದು ಗೀತೆ ನಿಮಗೆಲ್ಲರಿಗಾಗಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಂಜಾಯ್ ಮಾಡಿ ಈ ಗೀತೆಯನ್ನು, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಸೊ ಒಳ್ಳೊಳ್ಳೆ ಗೀತೆಗಳು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿದ್ರಿ ಸ್ನೇಹಿತರೆ. ಸುಂದರವಾಗಿರೋ ಗೀತೆಗಳಂತೂ ಬಹಳ ಚೆನ್ನಾಗಿ ಸಂದೇಶವನ್ನು ಕಳಿಸಿದ್ರೆ, ಸಂದೇಶವನ್ನು ಕಳಿಸಿರೋ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಹೊಸ ಸ್ಕಿಲ್ ಸೆಟ್ನ ಹೊಸ ವಿಚಾರಗಳನ್ನು ಖಂಡಿತ ನಾವು ಕಲಿತಾ ಹೋದ್ರೆ ಅಪ್ಡೇಟ್ ಆಗಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾ ಸಂದೇಶ ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 6:05 ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ತದನಂತರ ಕನ್ನಡ ರತ್ನ ಭಂಡಾರ ಕೇಳ್ತಾರೆ, ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3.

ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಈಗ 6:11 ಆಗಲಿದೆ. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನು ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೋ ಸರಿಪಡಿಸಬೇಕು, ಹೇಗೆ ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗಿ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಎಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ತೀರ ತಿಳಿಯಾದ ಶೈಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ, ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ, ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕ್ರೂ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಂಸದಾ ಬ್ಯಾಂಕಿಂಗ್ ವ್ಯವಸ್ಥಾಯಾಃ ಆಧುನಿಕೀಕರಣ ವಿಧೇಯಕಂ ಸ್ವೀಕೃತಂ. ಲೋಕಸಭಾ ತಾವತ್ ಅಧಿಕರಣ ಪರಿಷ್ಕಾರ ವಿಧೇಯಕಂ ಚ ಪಾರಿತಂಗತಂ. ಝಾರಖಂಡೇ ಪರೀಕ್ಷಾರ್ಥಿನಾಂ ಆಂದೋಲನಂ ಸಪ್ತದಶ ದಿವಸಂ ವ್ಯಾಪ್ಯ ಪ್ರಚಲತಿ. ಅಶೇಷೇ ಹಿ ದೇಶೇ ತಾವತ್ ಧ್ವಜ ಯಾತ್ರಾಣಾಂ ಆಯೋಜನಂ ವರ್ತತೆ. ಅಪಿ ಚ ಚೀನ ದೇಶೆ ಭೀಷಣ ಚಕ್ರವಾತೇನ ದಶ ಲಕ್ಷತೋಪ್ಯಧಿಕಾಃ ಜನಾಃ ಸ್ಥಾನಾಂತರಿತಾಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಾ ಅದ್ಯ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ವಿಧೇಯಕಂ ವಿಂಶತಿಃ ಷಡ್ವಿಂಶತಿಃ ಪಾರಿತಂಗತಂ. ಯತ್ ಲೋಕಸಭಾನಂತರಂ ರಾಜ್ಯಸಭಯಾ ಅಪಿ ಸ್ವೀಕೃತಂ.

ಸಂಖ್ಯಾ ನಿರಂತರಂ ವರ್ಧತೆ, ಸಹೈವ ತೇಷಾಂ ಆವಾಸ ಕ್ಷೇತ್ರಮಪಿ ವಿಸ್ತಾರಂ ಅವಾಪ್ನೋತಿ. ಕೇಂದ್ರೀಯ ಮಂತ್ರಿಣಃ ಭೂಪೇಂದ್ರ ಯಾದವಸ್ಯ ಏಕಂ ಲೇಖಂ ಪ್ರಕಾಶಯನ್ ಶ್ರೀ ಮೋದಿ ಪ್ರತಿಪಾದಿತವಾನ್ ಯದ್ ವನ್ಯಜೀವ ಸಂರಕ್ಷಣಾಯ ಸರ್ವಕಾರಸ್ಯ ದೃಢ ಸಂಕಲ್ಪಃ, ಜನಸಮುದಾಯಸ್ಯ ಬಲಿಷ್ಠ ಸಹಭಾಗಿತಾ ಚ ದೇಶಸ್ಯ ವನ್ಯಜೀವಾನಾಂ ರಕ್ಷಣಾಯ ಅನುಕರಣೀಯಂ ಉದಾಹರಣಮಸ್ತಿ. ಝಾರಖಂಡ ರಾಜ್ಯೆ JSSC CGL ಪರೀಕ್ಷಾಯಾಃ ನಿರಸ್ತೀಕರಣಾಯ CBI ಅನ್ವೇಷಣಾಯ ಚ ಛಾತ್ರಾಂದೋಲನಸ್ಯ ಅದ್ಯ ಸಪ್ತದಶಂ ದಿನಂ ವರ್ತತೆ. ರಾಂಚಿನಗರೆ ವಿಧಾನಸಭಾಂ ಪ್ರತಿ ಪದಯಾತ್ರಾಂ ಕುರ್ವತ್ಸು ಛಾತ್ರೇಷು ಆರಕ್ಷಕ ಬಲೇನ ಜಲ ಪ್ರಕ್ಷೇಪಣಾಸ್ತ್ರಸ್ಯ ಪ್ರಯೋಗಃ ಕೃತಃ. ಪ್ರಶಾಸನಂ ಪಕ್ಷತಃ ಉಕ್ತಂ ಯತ್ ಛಾತ್ರಾಣಾಂ ಯಾಚನಾಃ ಸ್ವೀಕೃತಾಃ ಸಂತಿ, ತಥಾಪಿ ಪ್ರದರ್ಶನಕಾರಿಣಃ ಛಾತ್ರಾಃ ಸ್ವಸ್ಯ ಪ್ರಮುಖ ಯಾಚನಾಃ ಅಧಿಕೃತ್ಯ ಅದ್ಯಾಪಿ ಸ್ವನಿರ್ಣಯೆ ದೃಢಾಃ ಸಂತಿ. ಅಶೇಷಹಿ ದೇಶೆ ಹರ್ ಘರ್ ತಿರಂಗಾ ಇತ್ಯಭಿಯಾನಂ ಸರ್ವತ್ರ ಅತ್ಯಂತಂ ಉತ್ಸಾಹಪ್ರದಂ ಗತಿಂ ಭಜತೆ, ಯೇನ ರಾಷ್ಟ್ರೀಯ ಗೌರವಸ್ಯ ಐಕ್ಯ ಭಾವನಾಯಾಃ ಚ ಸಾಮೂಹಿಕ ಉತ್ಸವೇ ಸಮಾಜಸ್ಯ ಸರ್ವೇಷಾಂ ವರ್ಗಾಣಾಂ ಜನಾಃ ಸಹಭಾಗಿನಃ ಭವಂತಿ. ಇತತ್ ಅಭಿಯಾನಂ ಅಸ್ಯ ಮಾಸಸ್ಯ ಸಪ್ತದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಯತ್ ಅಸ್ಮಿನ್ ವರ್ಷೆ ವಂದೇ ಮಾತರಂ ರಾಷ್ಟ್ರಗೀತಸ್ಯ ಸಾರ್ಧಶತ ವಾರ್ಷಿಕೀ ಸಮಾರೋಹೇಣ ಸಹ ಸಂಪದ್ಯತೆ, ಯೇನ ಸರ್ವಸ್ಯ ದೇಶಭಕ್ತಸ್ಯ ಹೃದಯಂ ಅತ್ಯಂತಂ ಪ್ರಮುದಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರ್ತ್ಯೈ ಅಸ್ಮಿನ್ ಅಭಿಯಾನೆ ಜನ ಸಹಭಾಗಿತಾಯೈ ಆಹ್ವಾನಂ ಅಕರೋತ್. ಕೇಂದ್ರೀಯ ಗೃಹಮಂತ್ರಿಣಾ ಅಮಿತ್ ಶಾಹೇನ ದೇಶವಾಸಿನಃ ಧ್ವಜ ಯಾತ್ರಾ ಮಾಧ್ಯಮೇನ ವಂದೇ ಮಾತರಂ ಗಾನೇನ ಚ ಇತಂ ರಾಷ್ಟ್ರೀಯ ಮಹೋತ್ಸವಂ ಸಂವರ್ಧಯಿತುಂ ಆಗ್ರಹೋ ವಿಹಿತಃ. ಸಹೈವ ಅಸೌ ಸ್ವಗೃಹೇಷು ರಾಷ್ಟ್ರಧ್ವಜಂ ಉತ್ತೋಲ್ಯ ಹರ್ ಘರ್ ತಿರಂಗಾ .com ಜಾಲಪುಟೆ ಸೆಲ್ಫಿ ಇತಿ ಆತ್ಮಚಿತ್ರಂ ಪ್ರೇಷಯಿತುಮಪಿ ಆಹೂತವಾನ್. ಚೀನದೇಶೆ ಡಾಲ್ಫಿನ್ ಚಕ್ರವಾತಸ್ಯ ಸಂಪಾತನಾನಂತರಂ ಶಂಘಾಯಿ ನಗರಂ ಸಮೇತ್ಯ ಪೂರ್ವಚೀನ ಕ್ಷೇತ್ರಾತ್ ದಶಲಕ್ಷತೋಪ್ಯಧಿಕಾಃ ಜನಾಃ ಸುರಕ್ಷಿತ ಸ್ಥಾನೇಷು ಪ್ರಾಪಿತಾಃ. ಅನೇನ ಚಕ್ರವಾತೇನ ಸಂಪೂರ್ಣೇ ಕ್ಷೇತ್ರೆ ಭೀಷಣ ವೃಷ್ಟಿಃ ಅಜಾಯತ, ಯೇನ ಯಾತಾಯಾತ ಸೌವಿಧ್ಯಂ ಅಬಾಧತ. ಅತ್ರಾವಧೇಯಂ ಯತ್ ಅದ್ಯ ಶಂಘಾಯಿ ನಗರೆ ಪ್ರಾಯಃ ಸಹಸ್ರಾಧಿಕಾಃ ವಿಮಾನ ಸೇವಾಃ ನಿರಸ್ತಃ. ಇತದತಿರಿಚ್ಯ ಶಾಂಗ್ಡಾಂಗ್ ಹೆನಾನ್ ಹುಬೈ ಅನ್ಹುಯ್ ಜಿಂಗಾಂಗ್ಸು ಜೆಜಿಯಾಂಗ್ ಪ್ರಾಂತೇಷು ಅತೀವ ತೀವ್ರ ವೃಷ್ಟೇಃ ಪೂರ್ವಸೂಚನಾ ಚ ಪ್ರಖ್ಯಾಪಿತಾ. ಶಂಘಾಯಿ ನಗರೆ ಅಪಿ ಅತಿ ತೀವ್ರ ವೃಷ್ಟೇಃ ಸಂಭಾವನಾ ವರ್ತತೆ. ಪ್ರಶಾಸನೇನ ಜನಾಃ ಬಾಹ್ಯಗತಿವಿಧೀನ್ ಪರಿಹರ್ತುಂ ನಿರ್ದಿಷ್ಟಾಃ. ಚೀನ ಪ್ರಶಾಸನೇನ ಪೂರ್ವಮೇವ ಏತದರ್ಥಂ ರಕ್ತವರ್ಣೀಯ ಸಂಚೇತನಾ ಚ ಉದ್ಘೋಷಿತಾ ಆಸೀತ್. ಇತಿ ವಾರ್ತಾಃ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಕನ್ನಡ ಕಾಮನ್ವೆಲ್ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯ 6:30 ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಅಂತ ಹೇಳಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಗೆಳೆಯ ಪ್ರಶಾಂತ್. ನಮ್ಮ ಜೀವನದಲ್ಲಿ ಯಾವಾಗಲೂ ಮರೆಯಲಾರದಂತಹ ಕ್ಷಣ ಅಂತಂದ್ರೆ ನಾವು ಹೇಳೋದು ಯಾವ್ದಪ್ಪ ಅಂದ್ರೆ ಸ್ಕೂಲ್ ಮತ್ತು ಕಾಲೇಜ್ ದಿನಗಳು. ಯಾಕೆ ಅಂತಂದ್ರೆ ಅಲ್ಲಿ ಪಾಠ ಆಟ ಜೊತೆಗೆ ಇರುವಂತಹ ಸ್ನೇಹಿತರು. ಒಂದೊಂದ್ಸರಿ ಈ ಒಂದು ಕೆಲಸದ ಒತ್ತಡಗಳಲ್ಲಿ ನಾವೇನಾಗಿರ್ತೀವಿ ಅಂತಂದ್ರೆ ಫ್ರೆಂಡ್ಸ್ ಇಂದ ದೂರ ಆಗೋಗಿರ್ತೀವಿ. ಫ್ರೆಂಡ್ಶಿಪ್ಗೆ ರೀಸ್ಟಾರ್ಟ್ ಬಟನ್ ಅನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ. ಕೆಲಸ, ಕುಟುಂಬ, ಜವಾಬ್ದಾರಿಗಳು, ಜೀವನದ ಸ್ಪೀಡ್ನಲ್ಲಿ ಕೆಲವೊಮ್ಮೆ ನಾವು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆಗಿನ ಕನೆಕ್ಷನ್ ಸೈಲೆಂಟ್ ಆಗೋಗಿರುತ್ತೆ. ಒಂದೊಂದ್ಸರಿ ಒಂದು ಸಿಂಪಲ್ ಮೆಸೇಜ್, ಹೇ ನಿನ್ನ ನೆನಪಾಯ್ತುಕೊಂಡು ನನಗೆ ಅಂದ್ರೆ ಸಾಕು, ಹಳೆ ನೆನಪುಗಳು ಮತ್ತೆ ಮತ್ತೆ ಜೀವಂತ ಆಗುವಂತದ್ದು ಖಂಡಿತ ಸಂಶಯ ಇಲ್ಲ. ನಾವು ಯಾಕೆ ದೂರ ಆಗಿದ್ದೇವೆ ಅನ್ನೋದಕ್ಕಿಂತ ಮತ್ತೆ ಹೇಗೆ ಹತ್ತಿರ ಆಗಬಹುದು ಅನ್ನೋದು ಮುಖ್ಯ. ದೊಡ್ಡ ಎಕ್ಸ್ಪ್ಲನೇಷನ್ ಬೇಡ, ಒಂದು ಕಾಲ್ ಅಥವಾ ಕಾಫಿ ಮೀಟ್ ಕೂಡ ಸಾಕನ್ಸುತ್ತೆ. ಸ್ನೇಹ ಅಂದ್ರೆ ಪ್ರತಿದಿನ ಮಾತಾಡೋದಲ್ಲ, ಮಾತಾಡ್ತಿದ್ರೂ ಮನಸ್ಸಿನಲ್ಲಿ ಜಾಗ ಉಳಿಸ್ಕೊಳ್ಳೋದು ಅದು ತುಂಬಾ ಮುಖ್ಯ. ಅದೇ ಮೊದಲನೇ ಹೆಜ್ಜೆ, ಅದು ನಾವೇ ಇಡಬಹುದಲ್ವಾ? ಒಂದು ಒಳ್ಳೆ ಗೀತೆ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ.

ಫ್ರೆಂಡ್ಸ್ ಅನ್ನೋದು ಯಾವತ್ತೂ ಒಂದ್ ಕಾಲ್ ಮತ್ತು ಒಂದು ಸಾವಿರ ನೆನಪುಗಳು, ಒಂಥರ ಲೈಫ್ಸ್ ನ ಜೀವನದ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನಾದರೂ ಇತ್ತು ಅಂತಂದ್ರೆ ಅದು ಸ್ನೇಹಿತರು ಅಂತಾನೆ ಹೇಳ್ಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಫಾಲೋವರ್ಸ್ ಇರಬಹುದು, ಆದರೆ ಕಷ್ಟದ ಸಮಯದಲ್ಲಿ ಜೊತೆಗೆ ನಿಲ್ಲೋದು ಕೇವಲ ನಿಜವಾದ ಸ್ನೇಹಿತರು. ಆದ್ರಿಂದ ಈ ವಾರ ಒಂದು ಚೇಂಜ್ ತೆಗೆದುಕೊಳ್ಳಿ. ಬಹಳ ದಿನಗಳಿಂದ ಮಾತನಾಡದ ಒಬ್ಬ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡಿ, ಯಾಕೆಂದ್ರೆ ಜೀವನದಲ್ಲಿ ಕೆಲವು ಸಂಬಂಧಗಳು ಮತ್ತೆ ಮತ್ತೆ ಕನೆಕ್ಟ್ ಆದಾಗ ಮನಸ್ಸು ಕೂಡ ಮತ್ತೆ ಮತ್ತೆ ರೀಚಾರ್ಜ್ ಆಗುತ್ತೆ, ಆರಾಮಾಗಿ ಕೂಲ್ ಆಗಿ ಇರಬಹುದು. ಸ್ನೇಹದ ಕನೆಕ್ಷನ್ ನೆಟ್ವರ್ಕ್ ಬೇಡ, ನೆನಪು ಮತ್ತು ಸಮಯ ಸಾಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ.

0: ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ ಎರಡನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ, ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ, ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 3 ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಭ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು

ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2,14,00,000 ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55,80,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

6:50 ಆಗಿದೆ. ಕೇಳ್ತಾ ಇದ್ರೆ ಕನ್ನಡ ಕಾಮರ ಬಿಲೋ ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು 6:50 7:35 ಪ್ರಸಾರವಾಗುವ ನಿಮ್ಮ ನಮ್ಮ ಎಲ್ಲರ ನೆಚ್ಚಿನ ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಎಂದಿನಂತೆ ಟಾಪ್ 10 ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವಿಚಾರದಲ್ಲಿ ಯಾವ ಒಂದು ಓಕೆ ಟಾಪ್ 10 ವಿಷಯ ಇದೆ ನಾನು ನಿಮಗೆ ತಿಳಿಸ್ತೀನಿ. ಒಂದು ಒಳ್ಳೆ ಗೀತೆಯನ್ನು ಕೇಳಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳ್ತಾ ಕೇಳಿ ಎಂಜಾಯ್ ಮಾಡಿ. ಅರ್ಮನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಸೀತಾರಾಮ ಕಲ್ಯಾಣ ಚಿತ್ರದ ಒಂದು ವಂಡರ್ಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗಾಗಿ.

ಅದ್ಭುತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂತ ನೀವೆಲ್ಲ ಅನ್ಕೊಳ್ತಾ ಇರ್ಬೋದು. ಸಂಸತ್ ಸರ್ವೆ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತ ನೀವು ಕೇಳ್ತಾ ಇರಬಹುದು. ಯಾವಾಗಲೂ ನಾವು ಟಾಪ್ 10 ವಿಷಯನ ಮಾತಾಡ್ತಾ ಹೋಗ್ತೀವಿ, ರಸ್ತೆಗಳಾಯಿತು, ರೈಲ್ವೇಸ್ ಆಯಿತು. ಹೌದು, ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂತಂದರೆ ಒಂದು ಗೌರ್ಮೆಂಟ್ ಸೀ ಪೋರ್ಟ್ಸ್, ಅದು ಭಾರತದ ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಅದ್ಭುತವಾಗಿರುವಂತಹ ಸೀ ಪೋರ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂಥರ ಸಮುದ್ರದ ಅಲೆಗಳು ಹಾಗೆ ನಮ್ಮ ಮನಸ್ಸನ್ನು ತಟ್ಟಬೇಕು. ಸಾಮಾನ್ಯವಾಗಿ ಸೀ ಪೋರ್ಟ್ ಅಂತ ಅಂದರೆ ಶಿಪ್ಸ್ ಅಂದ್ಕೊಳ್ತೀವಿ, ಕಂಟೈನರ್ಸ್ ಅಂದ್ಕೊಳ್ತೀವಿ, ಕಾರ್ಗೋ ಅಂದ್ಕೊಳ್ತೀವಿ. ಅಷ್ಟೇ ಅಲ್ಲ, ಅದರಲ್ಲಿ ಏನಿರುತ್ತೆ ಅಂತಂದರೆ ಫ್ರೆಂಡ್ಸ್, ಪೋರ್ಟ್ಸ್ ಅಂತಂದರೆ ಅದೊಂಥರ ಗೇಟ್ ವೇ ಆಫ್ ಇಂಡಿಯಾಸ್ ಗ್ಲೋಬಲ್ ಟ್ರೇಡ್ ಅಂತಲೇ ಹೇಳ್ಬೋದು. ಒಂದು ರಾಷ್ಟ್ರ ನಿರ್ಮಾಣದ ಶಕ್ತಿ ಆ ಪೋರ್ಟ್ಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಶಿಪ್ ಬಂದಾಗ ಅದರ ಜೊತೆ ಬರೋದು ಕೇವಲ ಕಾರ್ಗೋ ಮಾತ್ರ ಅಲ್ಲ, ಅಲ್ಲಿ ಒಂದು ವ್ಯಾಪಾರ ಇರ್ಬೋದು, ಜೊತೆಗೆ ಎಂಪ್ಲಾಯ್ಮೆಂಟ್ ಇರ್ಬೋದು, ಅಂತಾರಾಷ್ಟ್ರೀಯ ಟ್ರೇಡ್ ಇರಬಹುದು, ಮತ್ತು ಖಂಡಿತ ಎಕನಾಮಿಕ್ ಗ್ರೋತ್ ಕೂಡ. ಹಾಗಾದರೆ ಇವತ್ತು ನೋಡೋಣ ನಮ್ಮ ಭಾರತದ 10 ಗೌರ್ಮೆಂಟ್ ಮೇಜರ್ ಸೀ ಪೋರ್ಟ್ಸ್ ಯಾವುದ್ಯಾವುದು ಅಂತ ಹೇಳಿ. 10ನೇ ಸ್ಥಾನದಲ್ಲಿ ಕಾಮರಾಜರ್ ಪೋರ್ಟ್ ಎನ್ನೋರ್ ತಮಿಳ್ನಾಡಲ್ಲಿ ಇರುವಂತಹ ಚೆನ್ನೈ ಹತ್ತಿರುವಂತಹ ಈ ಕಾಮರಾಜರ್ ಪೋರ್ಟ್ ಇದು. ಇದರಲ್ಲಿ ಕೋಲ್ ಇರಬಹುದು, ಐರನ್ ಓರ್ ಇರ್ಬೋದು, ಆ ಕಂಟೈನರ್ಸ್ ಮತ್ತು ಇಂಡಸ್ಟ್ರಿಯಲ್ ಕಾರ್ಗೋ ಹ್ಯಾಂಡ್ಲಿಂಗ್ ಇರ್ಬೋದು, ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಯಾವುದೇ ಒಂದು ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತು ಮೂಮೆಂಟ್ನಲ್ಲಿ ಕಾಮರಾಜರ್ ಪೋರ್ಟ್ ಅನ್ನೋದು ತುಂಬ ತುಂಬ ಪ್ರಮುಖ ಪಾತ್ರವನ್ನು ವಹಿಸೋದರಲ್ಲಿ ಖಂಡಿತ ಆಶ್ಚರ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ 9ನೇ ಸ್ಥಾನದಲ್ಲಿ ಚಿದಂಬರನಾರ್ ಪೋರ್ಟ್, ಟಿಟಿಕಾನ್, ತಮಿಳ್ನಾಡು. ಇದು ಒಂಥರ ದಕ್ಷಿಣಕ್ಕೆ ಗೇಟ್ವೇ ಅಂತಲೇ ಹೇಳ್ಬೋದು. ಚಿದಂಬರನಾರ್ ಪೋರ್ಟ್ ಅಥವಾ ಟಿಟಿಕಾನ್ ಪೋರ್ಟ್ ಅಂತಲೇ ಕರೀತಾರೆ. ಇಲ್ಲೂ ಕೂಡ ಉಪ್ಪು ಮತ್ತು ಕಲ್ಲಿದ್ದಲು ಎಲ್ಲ ಕಂಟೈನರ್ಸ್ ಜೊತೆಗೆ ಬಲ್ಕ್ ಕಾರ್ಗೋ ಹ್ಯಾಂಡ್ಲಿಂಗ್ಗೆ ಇದು ತುಂಬ ತುಂಬ ಫೇಮಸ್ ಆಗಿದೆ. ಸೌತ್ ಈಸ್ಟ್ ಏಷ್ಯಾ ಕಡೆಗಿರುವಂತಹ ಸ್ಟ್ರಾಟಜಿಕ್ ಲೊಕೇಶನ್ನು ಇದು ತುಂಬ ತುಂಬ ಅಡ್ವಾಂಟೇಜ್, ಜೊತೆಗೆ ಶ್ರೀಲಂಕಾಗೂ ತುಂಬ ಹತ್ತಿರ ಇರೋದರಿಂದ ಇದು ಬಹಳಷ್ಟು ಟ್ರೇಡ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಭಾರತದ 10 ಪ್ರಮುಖವಾಗಿರುವಂತಹ ಬಂದರುಗಳನ್ನು ನಾವು ಮಾತಾಡ್ತಾ ಹೋಗ್ತೀವಿ. ಕೇಳ್ತಾರಿ FM Rainbow 101.3.

ಅವನು ಹಂಗೆ ಎಂಜಾಯ್ ಮಾಡೋಣ ಬನ್ನಿ. ಓಕೆ, ಎಂಟನೇ ಸ್ಥಾನದಲ್ಲಿ ಯಾವ ಒಂದು ಪೋರ್ಟ್ ಇದೆ ಅಂತಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನವಮಂಗಳೂರು ಬಂದರು, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್, ಕರ್ನಾಟಕದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಹೌದು, ನಮ್ಮ ಕರ್ನಾಟಕದ ನಮ್ಮದೇ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್, ಕರ್ನಾಟಕದ ಪ್ರಮುಖ ಮೇಜರ್ ಸೀ ಪೋರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಕಚ್ಚಾ ತೈಲ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಕೋಲ್ ಮತ್ತು ಫರ್ಟಿಲೈಸರ್ಸ್ ಮತ್ತು ಇನ್ನಿಷ್ಟು ಕಾರ್ಗೋಗಳು ಇಲ್ಲಿ ಹ್ಯಾಂಡಲ್ ಆಗುತ್ತೆ. ಕೋಸ್ಟಲ್ ಕರ್ನಾಟಕ ಅಂದಿದ ತಕ್ಷಣ ಎಲ್ಲರೂ ಒಂದು ಲೈಕ್ ಕೊಡಲೇಬೇಕು. ಮಂಗಳೂರು ಪೋರ್ಟ್ ಇಸ್ ನಾಟ್ ಜಸ್ಟ್ ಎ ಪೋರ್ಟ್, ಅದೊಂಥರ ಎಕನಾಮಿಕ್ ಲೈಫ್ ಲೈನ್ ಅಂತಲೇ ಹೇಳ್ಬೋದು. ಜೊತೆಗೆ ಏಳನೇ ಸ್ಥಾನದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್, ಕೋಲ್ಕತ್ತಾ ಹಲ್ದಿಯಾದಲ್ಲಿರುವಂತಹ ಒಂದು ಈಸ್ಟರ್ನ್ ಸೈಡಲ್ಲಿರುವಂತಹ ಪ್ರಮುಖ ಮ್ಯಾರಿಟೈಮ್ ಗೇಟ್ವೇ ಅಂತಲೇ ಹೇಳ್ಬೋದು. ಏನು ವಿಶೇಷತೆ ಗೊತ್ತಾ ಇದೋ, ಇಲ್ಲಿ ಕೋಲ್ಕತ್ತಾ ಡಾಕ್ ಸಿಸ್ಟಮ್ ಇದೆ, ಜೊತೆಗೆ ಹಲ್ದಿಯಾ ಡಾಕ್ ಕಾಂಪ್ಲೆಕ್ಸ್ ಎರಡೂ ಇದರ ಭಾಗ ಆಗುತ್ತೆ. ಇದು ಇಂಡಿಯಾ ಟ್ರೇಡ್ನ ಮತ್ತು ಲಾಜಿಸ್ಟಿಕ್ಸ್ನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಿವರ್ ಮೀಟ್ ಸಿ ಆ್ಯಂಡ್ ಟ್ರೇಡ್ ಗೆಟ್ಸ್ ಮೂವಿಂಗ್, ಈ ಒಂದು ಜಾಗದಲ್ಲಿ ಒಂದು ನದಿ ಸಮುದ್ರವನ್ನು ಸೇರುತ್ತೆ, ಹಾಗೆ ಟ್ರೇಡ್ ಮುಂದೆ ಒರಿತಾ ಹೋಗುತ್ತೆ. ಆರನೇ ಸ್ಥಾನದಲ್ಲಿ ಇರುವಂಥದ್ದು ಯಾವುದಪ್ಪ ಅಂತಂದರೆ ಚೆನ್ನೈ ಪೋರ್ಟ್, ತಮಿಳ್ನಾಡಲ್ಲಿರುವಂತಹ ಚೆನ್ನೈ ಪೋರ್ಟ್. ಇದು ಆರನೇ ಸ್ಥಾನದಲ್ಲಿದೆ. ಇದು ಸೌತ್ ಇಂಡಿಯಾದ ಐಕಾನಿಕ್ ಪೋರ್ಟ್ ಅಂತಲೇ ಹೇಳ್ಬೋದು. ಆಟೋಮೊಬೈಲ್ಸ್, ಕಂಟೈನರ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಜನರಲ್ ಕಾರ್ಗೋ ಇಲ್ಲಿ ಹ್ಯಾಂಡಲ್ ಮಾಡುವಂತಹ ಮೇಜರ್ ಮ್ಯಾರಿಟೈಮ್ ಹಬ್ ಅಂತಲೇ ಹೇಳ್ಬೋದು. ಆಟೋಮೊಬೈಲ್ ಎಕ್ಸ್ಪೋರ್ಟ್ಸ್ನಲ್ಲಿ ಇದು ತುಂಬ ದೊಡ್ಡ ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ ಕಾರ್ಸ್, ಕಾರ್ಗೋ, ಜೊತೆಗೆ ಅಂತಾರಾಷ್ಟ್ರೀಯ ಕನೆಕ್ಷನ್ಸ್ ಡೆಫಿನೆಟ್ಲಿ ಈ ಪೋರ್ಟಿಂದ ಆಗುತ್ತೆ. ಸೊ ಇನ್ಯಾವುದಿದೆ ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತಿನಷ್ಟು ಪೆಪಿ ನಂಬರ್ಸ್ ಎಂಜಾಯ್ ಮಾಡಿ, ಗೀತೆಗಳ ನಂತರ ಇನ್ನಷ್ಟು ಸಂದೇಶಗಳನ್ನು ನೋಡೋಣ. ಕೇಳ್ತಾರೆ FM Rainbow 101.3 MHz.

ಮಜವಾಗಿದೆ ಎಲ್ಲ ಹಾಡುಗಳು. ನವೀನ್ ಸಜ್ಜು ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಹಾಗೆ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಒಳ್ಳೊಳ್ಳೆ ಟಾಪಿಕ್ನ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಶಿವಲೀಲ ತೆಲಿಮನಿ ಅವರು ಎಲ್ಲರೂ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲ ತೆಲಿ ಆದಿತ್ಯ ಶಿವಲೀಲ ತೆಲಿಮನಿ ಅವರು ಎಲ್ಲರೂ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾಂತಾಚಾರ ಬಡಗೇರ ಕೊಕ್ನೂರು ಹರಿಹರದಿಂದ ಹೇಳ್ತೀರಾ, ನಮಸ್ತೆ, ಒಳ್ಳೊಳ್ಳೆ ಗೀತೆಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಭಾಗ್ಯ ಅವರು ಹೇಳ್ತಾರೆ, ಒಳ್ಳೊಳ್ಳೆ ಗೀತೆಗಳು, ಸೂಪರ್ ಸೂಪರ್ ಮಾಹಿತಿ, ಮನೋರಂಜನೆ ಎಫ್ ಎಂ ರೈನ್ಬೋದಲ್ಲಿ ಅಂತ ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾಗರತ್ನ ಅವರು. ನಾವು ನಿಮ್ಮ ಜೊತೆಗೆ ಸಹ ಪ್ರಯಾಣಿಕರಾಗಿದ್ದೀವಿ ಪ್ರಶಾಂತ್ ಅವರೇ, ಹೇಗಿದ್ದೀರಾ ಅಂತ ಹಾಗೆ ಫುಲ್ ಸ್ಟೆಪ್ ಆಗ್ತೀರಂತೆ. ಓಕೆ, ಅಮೃತ ರಮೇಶ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಪೋರ್ಟ್ ಬಗ್ಗೆನೂ ಕೇಳಿ ತುಂಬ ಖುಷಿಯಾಯಿತು ಪ್ರಶಾಂತ್ ಅಂತ ಅವರು ಹೇಳ್ತಿದ್ದಾರೆ. ಜೊತೆಯಲ್ಲಿ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತೀರಾ, ನಿಮ್ಮ ಜೊತೆಯಲ್ಲಿ ಟಿಕೆಟ್ ಇದೆಯಾ ಅಂತ ಕೇಳ್ತಾರೆ. ವೈ ನಾಟ್, ಡೆಫಿನೆಟ್ಲಿ ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಹಾಗೆ ಪ್ರಯಾಣ ಮಾಡ್ತಾ ಮುಂದಕ್ಕೆ ಹೋಗೋಣ. ಹಾಗೆ ಐದನೇ ಸ್ಥಾನದಲ್ಲಿ ಯಾವುದಿದೆಯಪ್ಪ ಅಂತಂದರೆ ಮುಂಬೈ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಮುಂಬೈ ಪೋರ್ಟ್, ಮಹಾರಾಷ್ಟ್ರದ ಮುಂಬೈ ಪೋರ್ಟ್ ಐದನೇ ಸ್ಥಾನದಲ್ಲಿದೆ. ಇದು ಭಾರತದ ಅತ್ಯಂತ ಹಿಸ್ಟಾರಿಕ್ ಪೋರ್ಟ್ಸ್ನಲ್ಲಿ ಒಂದು ಅಂತಲೇ ಹೇಳ್ಬೋದು. ಒಂಥರ ಮುಂಬೈನ ಎಕನಾಮಿಕ್ ಪವರ್ ಹೌಸ್ ಆಗಿರುವಂತಹ ಈ ಒಂದು ಪೋರ್ಟ್ ಪೆಟ್ರೋಲಿಯಂ ಇರ್ಬೋದು, ಲಿಕ್ವಿಡ್ ಬಲ್ಕ್ ಮತ್ತು ಸಾಮಾನ್ಯವಾಗಿರುವಂಥ ಕಾರ್ಗೋ ಹ್ಯಾಂಡ್ಲಿಂಗ್ನಲ್ಲಿ ಪ್ರಮುಖವಾಗಿದೆ. ಮುಂಬೈ ಹೇಗೆ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೋ ಹಾಗೆ ಮುಂಬೈ ಪೋರ್ಟ್ ಕೂಡ ಟ್ರೇಡ್ನಲ್ಲಿ ಆಲ್ಮೋಸ್ಟ್ ಥರ ನೆವರ್ ಸ್ಟಾಪ್ಸ್ ಅಂತಲೇ ಹೇಳ್ಬೋದು. ನಾಲ್ಕನೇ ಸ್ಥಾನದಲ್ಲಿ ವಿಶಾಖಪಟ್ಟಣಂ ಪೋರ್ಟ್, ಆಂಧ್ರ ಪ್ರದೇಶದಲ್ಲಿರುವಂತಹ ವಿಶಾಖಪಟ್ಟಣ ಬಂದರು, ಇದು ತುಂಬ ಪ್ರಮುಖವಾಗಿರುವಂಥದ್ದು. ಇದು ಒಂದು ವಿಶೇಷತೆ ಏನಪ್ಪ ಅಂತಂದರೆ ಡೀಪ್ ವಾಟರ್ ನ್ಯಾಚುರಲ್ ಹಾರ್ಬರ್ ಹೊಂದಿರುವ ಪ್ರಮುಖ ಪೋರ್ಟ್ ಇದಾಗಿದೆ ಸ್ನೇಹಿತರೆ. ಇದರಲ್ಲಿ ಕಲ್ಲಿದ್ದಲಿರ್ಬೋದು, ಕಬ್ಬಿಣದ ಅದಿರಿರ್ಬೋದು ಮತ್ತು ಪೆಟ್ರೋಲಿಯಂ ಇರ್ಬೋದು ಮತ್ತು ಇನ್ನಿತರ ಬಲ್ಕ್ ಕಾರ್ಗೋ ಹ್ಯಾಂಡ್ಲಿಂಗಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಇದು ಈಸ್ಟ್ ಕೋಸ್ಟ್ ಆಗಿರೋದ್ರಿಂದ ಇದು ಸ್ಟ್ರಾಟಜಿಕ್ ಲೊಕೇಶನ್ ಅಂತಲೇ ಹೇಳ್ತಾರೆ. ಡೀಪ್ ವಾಟರ್ ಮತ್ತು ಹೆವಿ ಕಾರ್ಗೋ, ಡೆಫಿನೆಟ್ಲಿ ಬಿಗ್ ಬಿಸ್ನೆಸ್. ಸೊ ಮೂರನೇ ಸ್ಥಾನದಲ್ಲಿ ಜವಾಹರಲಾಲ್ ನೆಹರು ಪೋರ್ಟ್, ಮಹಾರಾಷ್ಟ್ರದಲ್ಲಿ ಇರುವಂಥ ಇದು, ಇದು ಶಾರ್ಟ್ ಆಗಿ JNPA ಅಂತ ಕೂಡ ಕರೀತಾರೆ. ಇದು ಪ್ರಮುಖ ಕಂಟೈನರ್ ಪೋರ್ಟ್ಗಳಲ್ಲಿ ಇದು ಟಾಪ್ ಪೊಸಿಷನಲ್ಲಿ ಇದೆ. ಜವಾಹರಲಾಲ್ ನೆಹರು ಪೋರ್ಟ್ ಮಹಾರಾಷ್ಟ್ರ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರೇಡ್ಗೆ ಇದು ಮ್ಯಾಸಿವ್ ಗೇಟ್ವೇ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ದೇಶದ ಗೂಡ್ಸ್ ಮತ್ತು ಗ್ಲೋಬಲ್ ಮಾರ್ಕೆಟ್ಸ್ಗೆ JNPA ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ಯಾವುದಿದೆ ಮೊದಲು ಮತ್ತು ಎರಡನೇ ಸ್ಥಾನದಲ್ಲಿ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ರಾಣಿ ಹಳೆಬೀಡು ಕಾರ್ಯಕ್ರಮದಲ್ಲಿ ಮಾಹಿತಿ ಮನೋರಂಜನೆ ತುಂಬ ಚೆನ್ನಾಗಿದೆ. ಎಫ್ ಎಂ ರೈನ್ಬೋದಲ್ಲಿ ಗೀತೆಗಳಂತೂ ಇಷ್ಟ ಆಗ್ತಾ ಇದೆ ಪ್ರಶಾಂತ್ ಅಂತ ಅವರು ಹೇಳ್ತಾರೆ. ಓ ಡೆಫಿನೆಟ್ಲಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನಷ್ಟು ಗೀತೆಗಳನ್ನು ಕೇಳೋಣ ಬನ್ನಿ. ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಗೀತೆಯನ್ನು.

ಅಲ್ಲ, ನೀವು ಇಂಥ ಹಾಡುಗಳು ಹಾಕ್ತಾ ಇದ್ರೆ ಎಲ್ಲ ಹುಡುಗಿರು ಕೈ ಕೊಟ್ಟು ಹೋಗ್ಬಿಡ್ತಾರೆ ಅಂತ ನಾಗರತ್ನ ಅವ್ರು ಹೇಳ್ತಿದ್ದಾರೆ. ಓ ಮೈ ಗಾಡ್, ಇದು ಇಂದಿನ ಸಾಯಂಕಾಲದ ಹಾಡುಗಳು ಸೂಪರ್ ಸೂಪರ್. ಆವಿಷ್ಕಾರದ ರೇಡಿಯೋ ವಿಮಾನ ಜೊತೆಗೆ ಸಚಿನ್ ತೆಂಡೂಲ್ಕರ್ ಅವರ ಕ್ರಿಕೆಟ್ ಆಟದಲ್ಲಿ ಸ್ಥಾನ ಕೇಳಿ ಖುಷಿಯಾಯಿತು. ಮನೋರಂಜನೆ ಜೊತೆಗೆ ಮಾಹಿತಿ ಕೂಡ ತುಂಬ ಚೆನ್ನಾಗಿದೆ ಅಂತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗುಗೇಬಾಳ ಗ್ರಾಮದ ತಿರುಮಲರಾವ್ ಕುಲಕರ್ಣಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ತುಮಕೂರು ಹಾಗಲವಾಡಿಯಿಂದ ಸೋಮಶೇಖರ್, ಶಶಿಕಲಾ, ಹೇಮಾ, ಹರ್ಷಿತಾ ಅವರೆಲ್ಲರೂ ಹೇಳ್ತೀರಿ. ಹಾಯ್ ಪ್ರಶಾಂತ್, ತಂಪಾದ ಹೊತ್ತಿನಲ್ಲಿ ಜೋಶ್ಫುಲ್ ಗೀತೆಗಳು, ಮನೋರಂಜನೆ ಮಾಹಿತಿ ಎಲ್ಲ ತುಂಬ ಇಷ್ಟ ಆಗ್ತಾ ಇದೆ. ಇನ್ನೇ ಕಾಫಿ ಎಲ್ಲ ಆಯ್ತಾ ನಿಮ್ಮದು ಅಂತ ಕೇಳ್ತೀರಿ. ಓ ಎಸ್, ಆಯಿತು. ನಾನಂತೂ ಗೀತೆಗಳನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲೇ. ಹಾಗೆ ಹಾಯ್ ಬಂದಿದ್ದೀರಾ, ಪರವಾಗಿಲ್ಲ. ನಾನು ಇಷ್ಟು ಹೊತ್ತು ಅಂದರೆ ಬಿಲ್ಡಿಂಗ್, ಓಕೆ, ಓಹ್ ಮೈ ಗಾಡ್, ಓಕೆ, ಇಲ್ಲೇ ಇದ್ದೆ. ಒಳ್ಳೊಳ್ಳೆ ಗೀತೆಗಳು ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಓಕೆ, ಹಾಗೆ ಸಂಸತ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಡುಗಳಂತೂ ಅಮೋಘವಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ಸೂಪರ್ ಸಾಂಗ್ಸ್ ಜೊತೆಗೆ ಪೋರ್ಟ್ಗಳ ಬಗ್ಗೆ ಮಾಹಿತಿ, ಒಳ್ಳೊಳ್ಳೆ ಹಾಡುಗಳು, ಎಕ್ಸಲೆಂಟ್ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಅಮೃತ ರಮೇಶ್ ಅವರು ಹೇಳ್ತಾರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಪ್ರಶಾಂತ್, ಎಲ್ಲ ಪೋರ್ಟ್ಗಳ ಬಗ್ಗೆ ಮಾಹಿತಿ ಎಕ್ಸಲೆಂಟ್ ಅಂತ ಅವ್ರ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಎರಡು ಪೋರ್ಟ್ಗಳ ಬಗ್ಗೆ ಮಾಹಿತಿ. ಎರಡನೇ ಸ್ಥಾನದಲ್ಲಿ ದೀನ್ ದಯಾಳ್ ಪೋರ್ಟ್ ಕಾಂಡ್ಲಾ, ಗುಜರಾತಲ್ಲಿರುವಂತಹ ದೀನ್ ದಯಾಳ್ ಪೋರ್ಟ್ ಇದು ಎರಡನೇ ಸ್ಥಾನದಲ್ಲಿದೆ. ಇದು ಏನಪ್ಪ ವಿಶೇಷತೆ ಅಂತಂದರೆ, ಪೆಟ್ರೋಲಿಯಂ ಕೆಮಿಕಲ್ಸ್ ಬಲ್ಕ್ ಕಾರ್ಗೋ ಮತ್ತು ಕಂಟೈನರ್ಸ್ ಸೇರಿದಂತೆ ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಗೋ ಹ್ಯಾಂಡ್ಲಿಂಗಲ್ಲಿ ಇದು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಪಶ್ಚಿಮ ಭಾರತದ ಅಂದರೆ ಪಶ್ಚಿಮ ಭಾಗದ ಭಾರತದ ಅಂತಾರಾಷ್ಟ್ರೀಯ ಮಟ್ಟದ ಟ್ರೇಡ್ಗೆ ಇದು ತುಂಬ ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಇದನ್ನು ಪರಿಗಣಿಸಲಾಗುತ್ತೆ. ಒಂಥರ ಪವರ್ ಹೌಸ್ ಅಂತಲೇ ಹೇಳ್ಬೋದು, ವೆಸ್ಟರ್ನ್ ಟ್ರೇಡ್ ಕಡೆಗೆ ಒಂಥರ ಪವರ್ ಹೌಸ್ ಅಂತಲೇ ಹೇಳ್ಬಹುದು ಈ ಒಂದು ಪೋರ್ಟ್. ಜೊತೆಗೆ ಮೊದಲನೇ ಸ್ಥಾನದಲ್ಲಿ ಪಾರದೀಪ್ ಪೋರ್ಟ್, ಒಡಿಶಾದಲ್ಲಿರುವಂತಹ ಪಾರದೀಪ್ ಪೋರ್ಟ್ ಇದು ನಂಬರ್ ಒನ್ ಸ್ಥಾನದಲ್ಲಿದೆ. ಪ್ರಮುಖ ಕಾರ್ಗೋ ಹ್ಯಾಂಡ್ಲಿಂಗ್ ಮೇಜರ್ ಪೋರ್ಟ್ನಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಪವರ್ ಹೌಸ್ ಇದು. ಕಲ್ಲಿದ್ದಲು ಮತ್ತು ಐರನ್ ಓರ್ ಇರ್ಬೋದು, ಕಚ್ಚಾ ತೈಲ ಇರ್ಬೋದು, ಜೊತೆಗೆ ಇನ್ನಷ್ಟು ಬಲ್ಕ್ ಆಗಿರುವಂತಹ ಗೂಡ್ಸ್ನ ಮತ್ತು ಕಾರ್ಗೋನೆಲ್ಲ ಮೂವ್ ಮಾಡೋದು ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥದ್ದು ಇದು ಒಡಿಶಾದಲ್ಲಿರುವಂತಹ ಪಾರದೀಪ್ ಪೋರ್ಟ್. ಹ್ಯೂಜ್ ವಾಲ್ಯೂಮ್ಸ್ ಆಫ್ ಕಾರ್ಗೋ ಇಲ್ಲಿ ಮೂವ್ಮೆಂಟ್ ಆಗುತ್ತೆ, ತುಂಬ ದೊಡ್ಡ ದೊಡ್ಡ ಕಾರ್ಗೋ ಮೂವ್ಮೆಂಟ್ ಇಲ್ಲಿ ಆಗುತ್ತೆ. ಜೊತೆಗೆ ಈಸ್ಟರ್ನ್ ಕೋಸ್ಟಲ್ಲಿರುವಂತಹ ಇದೊಂದು ತುಂಬ ಸ್ಟ್ರಾಟಜಿಕ್ ಲೊಕೇಶನ್ ಅಂತಲೇ ಇದು ಹೇಳಬಹುದು. ಇದು ದೊಡ್ಡ ದೊಡ್ಡ ಹಡಗುಗಳು ಜೊತೆಗೆ ಕಾರ್ಗೋ ಜೊತೆಗೆ ದೊಡ್ಡ ದೊಡ್ಡ ಆರ್ಥಿಕವಾಗಿ ಇರುವಂಥ ಒಂದು ಪರಿಣಾಮ ಬೀರ್ತಾ ಇದೆ ಈ ಒಂದು ಪಾರದೀಪ್ ಪೋರ್ಟ್. ಹಾಗೆ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಮ್ಮ ದೇಶದ ಒಂದು ಎಕಾನಮಿಯಲ್ಲಿ ಪೋರ್ಟ್ಸ್ ತುಂಬ ತುಂಬ ದೊಡ್ಡ ರೋಲ್, ತುಂಬ ಇಂಪಾರ್ಟೆಂಟ್ ಆಗಿದೆ. ಪಾರದೀಪ್ನಿಂದ ಕಾಂಡ್ಲಾವರೆಗೆ ಇರ್ಬೋದು, ಮುಂಬೈಯಿಂದ ಚೆನ್ನೈವರೆಗೂ ಇರ್ಬೋದು, ಮಂಗಳೂರಿನಿಂದ ವೈಸಾಕ್ವರೆಗೂ ಇರ್ಬೋದು, ಈ ಎಲ್ಲ ಪೋರ್ಟ್ಗಳು ಭಾರತದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಟ್ರೇಡ್ಗೆ ಒಂದು ನೆಟ್ವರ್ಕ್ ಗೇಟ್ವೇ ಅಂತಲೇ ಹೇಳ್ಬೋದು. ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ತೀವಿ, ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ತೀವಿ ಅಂತಂದರೆ ಅದರ ಹಿಂದೆ ಇರುವ ದೊಡ್ಡ ಸಪ್ಲೈ ಚೈನ್ ಇದರಲ್ಲಿ ಇರುವಂಥದ್ದು ನಾವು ಮರಿಲೇಬಾರ್ದು. ಹಡಗುಗಳು,

ಪೋರ್ಟ್ಸ್, ಕಂಟೈನರ್ಸ್, ಲಾಜಿಸ್ಟಿಕ್ಸ್ ಮತ್ತು ಸಾವಿರಾರು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಈ ಎಲ್ಲ ಪೋರ್ಟ್ಗಳಿಂದ, ಜೊತೆಗೆ ಈ ಎಲ್ಲ ಪೋರ್ಟ್ಗಳಲ್ಲಿ. ಸೊ ನೆಕ್ಸ್ಟ್ ಟೈಮ್ ಸೀ ಪೋರ್ಟ್ಸ್ ನೋಡಿದಾಗ ಅಲ್ಲಿ ಬರೀ ಹಡಗು ನಿಂತಿವೆ ಅಂತ ಮಾತ್ರ ನೋಡಬೇಡಿ. ಅಲ್ಲಿಂದ ಒಂದು ನಮ್ಮ ದೇಶಕ್ಕೆ ಇರುವಂಥ ಒಂದು ಆರ್ಥಿಕತೆ ಮೇಲೆ ಬೀರುವಂಥ ಒಂದು ದೊಡ್ಡ ದೊಡ್ಡ ಪರಿಣಾಮ ಯಾವ ಥರ ಇದೆ ಅಂತಲೂ ನೀವು ಅರ್ಥ ಮಾಡ್ಕೋಬೋದು. ಏನಂತೀರಾ? ಪುಷ್ಪ ಶಾನುಭೋಗರ ಅವರು ಗದಗದಿಂದ ಹೇಳ್ತಿದ್ದಾರೆ, ಪೋರ್ಟ್ ಬಗ್ಗೆ ಮಾಹಿತಿ ತುಂಬ ತುಂಬ ಚೆನ್ನಾಗಿತ್ತು ಪ್ರಶಾಂತ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಹಾಗೆ ಜೊತೆಯಲ್ಲಿ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ ಎಫ್ ಎಂ ರೈನ್ಬೋದಲ್ಲಿ. ಪೋರ್ಟ್ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿದೆ ಪ್ರಶಾಂತ್ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಹಾಗೆ ರಮ್ಯಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಪೋರ್ಟ್ ಬಗ್ಗೆ ಇಷ್ಟೊಂದೆಲ್ಲ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡಿದ್ದೀರಲ್ಲ, ಗ್ರೇಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಘು ಅವರ ಸಂದೇಶ ಬಂದು ತಲುಪಿದೆ, ಕಾರ್ಯಕ್ರಮನ ಕೇಳ್ತಾ ಮನೆ ಕಡೆಗೆ ಹೋಗ್ತಾ ಇದ್ದೀನಿ, ಎಫ್ ಎಂ ರೈನ್ಬೋ ಜೊತೆಯಾಗಿ ನಾನು ಕೂಡ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಎಲ್ಲರಿಗೂ ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡಾ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891ರಲ್ಲಿ ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು.

0: ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು ಶೇಕಡಾ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ E20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು E20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ಕಾಯ್ದೆ 1957 ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು 1962 ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು, ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನು ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂನ್ನು ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗಾ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು, ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ನಮಸ್ಕಾರ ಎಲ್ಲರಿಗೂ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀವಿ. ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಒಲವಿನ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ನಲ್ಲಿ. ಪರಿಪೂರ್ಣ ಪ್ರೀತಿ ಅಂದ್ರೆ ಏನು? ಫ್ರಾನ್ಸ್ನ ದಾರ್ಶನಿಕ ಸಾಹಿತಿ ಸೈಮೋನೆ ವೀಲ್ ಅವರು ಹೇಳಿರೋ ಮಾತು ಹೀಗಿದೆ. ಎದುರುಗಡೆ ಇರೋರನ್ನ ನೋಡಿ ನೀನು ಏನನ್ನ ಅನುಭವಿಸ್ತಿದ್ದೀಯಾ ಅಂತ ಮನಸಾರೆ ಕೇಳೋದಕ್ಕೆ ಸಾಧ್ಯ ಇರೋದೇ ಪರಿಪೂರ್ಣ ಪ್ರೀತಿ. ಹೌದಾ? ನಿಮಗೂ ಹಾಗೆ ಅನ್ಸುತ್ತಾ? ಜೊತೆಯಾಗಿರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಒಲವಿನ ಆಲಾಪ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಕನ್ನಡ ಕಾಮನಬಿಲ್ಲಿನಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ರಷ್ಯಾದ ಖ್ಯಾತ ಕಾದಂಬರಿಕಾರ ದಾರ್ಶನಿಕ ಲಿಯೋ ಟಾಲ್ಸ್ಟಾಯ್ ಅವರು ರಷ್ಯನ್ ಭಾಷೆಯಲ್ಲಿ ಹೇಳಿರುವ ಮಾತಿನ ಕನ್ನಡ ರೂಪಾಂತರ ಹೀಗಿದೆ: ನಾನು ಅರ್ಥ ಮಾಡಿಕೊಂಡಿರುವ ಪ್ರತಿಯೊಂದನ್ನು ಪ್ರೀತಿಯ ಮೂಲಕವೇ ಅರ್ಥ ಮಾಡಿಕೊಂಡಿದ್ದೀನಿ. ಎಷ್ಟು ಚಂದದ ಮಾತಲ್ವಾ! ಪ್ರೀತಿ ಎಲ್ಲವನ್ನ ಅರ್ಥ ಮಾಡಿಸುವಂಥದ್ದು, ತಾನೇ ಅರ್ಥವಾಗಿ ಉಳಿಯುವಂಥದ್ದು.

ನಮ್ಮ ಕನ್ನಡದ ಹೆಮ್ಮೆಯ ಕವಿ ಗೋವಿಂದ ಪೈ ಅವರು ಇನ್ನು ನೀನೆನ್ನವನು ಅನ್ನುವಂತಹ ಕವಿತೆಯಲ್ಲಿ ಬರೆದಿರುವ ಸಾಲುಗಳಿದು. ಏನೆನಗೆ ಬೇಕಿಲ್ಲ, ನೀನೆನಗೆ ಸಾಕಲ್ಲ, ನೀನೇ ಬೇಕು ನನಗೆ, ನೀನೇ ಸಾಕು. ಎಷ್ಟು ಚಂದದ ಸಾಲಲ್ವಾ? ಪ್ರೀತಿ ಪ್ರೀತಿಯಿಂದ ಬಯಸೋದು ಇದೇ ಮಾತುಗಳನ್ನ. ನೀವೇನಂತೀರಾ? ಕೇಳ್ತಾ ಇರಿ ಒಲವಿನ ಆಲಾಪ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಜರ್ಮನಿಯ ಖ್ಯಾತ ಸಾಹಿತಿ ಆಲ್ಬರ್ಟ್ ಸ್ಕ್ವೀಜರ್ ಅವರು ಹೇಳಿರುವಂತಹ ಪ್ರೀತಿಯ ಮಾತಿನ ಕನ್ನಡ ರೂಪಾಂತರ ಹೀಗಿದೆ: ಕೆಲವೊಮ್ಮೆ ನಮ್ಮೊಳಗಿನ ಬೆಳಕು ಮಂಕಾಗುತ್ತದೆ, ಆದರೆ ಮತ್ತೊಬ್ಬ ಮಾನವನ ಭೇಟಿಯೇ ಅದನ್ನು ಮತ್ತೆ ಜ್ವಲಿಸುವಂತೆ ಮಾಡುತ್ತದೆ. ಪ್ರೀತಿ ಪ್ರೀತಿಯನ್ನ ಪ್ರಜ್ವಲಿಸೋ ಹಾಗೆ ಮಾಡಬಲ್ಲದು. ಕೇಳ್ತಾ ಇರಿ, ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 ಮೆಗಾಹರ್ಟ್ಸ್. ಒಲವಿನ ಆಲಾಪ ಕಾರ್ಯಕ್ರಮ ಇದು.

ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ, ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ. ಇಡೀ ಜೀವನದ ಅತ್ಯಂತ ದೊಡ್ಡ ಸಂತೋಷ ಯಾವ್ದು ಗೊತ್ತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಫ್ರಾನ್ಸ್ನ ಖ್ಯಾತ ಸಾಹಿತಿ ವಿಕ್ಟರ್ ಹ್ಯೂಗೋ. ಅವರು ಹೇಳಿರೋ ಮಾತಿನ ಕನ್ನಡ ಭಾವಾಂತರ ಇದು: ನಮ್ಮನ್ನ ಯಾರೋ ಪ್ರೀತಿಸ್ತಾರೆ ಅನ್ನೋ ನಂಬಿಕೆನೆ ಜೀವನದ ಅತ್ಯಂತ ದೊಡ್ಡ ಸಂತೋಷ. ಹೌದಲ್ವಾ? ನನ್ನನ್ನ ಯಾರೋ ಪ್ರೀತಿಸ್ತಿದ್ದಾರೆ ಅನ್ನೋ ಭಾವನೆ ಇಡೀ ಜೀವನವನ್ನ ಮುನ್ನಡೆಸೋದಕ್ಕೆ ಆತ್ಮಸ್ಥೈರ್ಯವನ್ನ ಕೊಡುತ್ತೆ, ಬೆಂಬಲವನ್ನ ಕೊಡುತ್ತೆ. ಪ್ರೀತಿ ದೊಡ್ಡ ಶಕ್ತಿ ಕಣ್ರಿ. ನಿಮ್ಮಾತು ಕೂಡ ಇದೇನಾ?

ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಸದಾ ಕೇಳ್ತಾನೆ ಇರಿ. ಇಷ್ಟು ಹೊತ್ತು ನಿಮ್ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

ನಾನಾದೆ ತರಗಲ ದುಗಡ ದುಮ್ಮಾನದ ಕಡಿದಿನದ ಸುರಿಮಳೆ ಕೈ ಹಿಡಿದು ಮುನ್ನಡೆಸರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9:16:01 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 9:15 ಹತ್ತು ಗಂಟೆವರೆಗೂ ಮರೆಯಲಾರದಂತಹ ಮಧುರ ಸುಮಧುರ ಆಲ್ವೇಸ್ ಎಂಜಾಯ್ ಮಾಡುವಂತಹ ಗೀತೆಗಳು, ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ ಸುಕುಂ ಕೆಪಲ್ ಕಾರ್ಯಕ್ರಮದಲ್ಲಿ. ಕೇಳಿ ಮೊದಲನೇ ಗೀತೆ ಆಗಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಒಂದು ಆಲ್ ಟೈಮ್ ಫೇವ್ರೇಟ್ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಇದಾದ ನಂತರ ಮತ್ತಷ್ಟು ಒಳ್ಳೆ ಗೀತೆಗಳು ನಿಮಗಾಗಿ. ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9:48:09:10 ನೀವು ಸಂದೇಶವನ್ನು ಕಳಿಸ್ಬೋದು.

ಈ ಗೀತೆಯ BGM ಕೇಳೋದಕ್ಕೆ ಒಂದು ಖುಷಿ ಅನ್ಸುತ್ತೆ, ಏನಂತೀರಾ? ಅಲ್ಕಾಯಗ್ನಿಕ್ ಮತ್ತು ಉದಿತ್ ನಾರಾಯಣ್ ಧ್ವನಿಯಲ್ಲಿ ದಿಲ್ ಚುರಾಲಿಯ ಸಾಥಿಯ ಕೇಳಿದ್ರಿ. ಈಗ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ನಾಯಕ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಸುಂದರವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಒಳ್ಳೊಳ್ಳೆ ಗೀತೆಗಳು, ಅದರಲ್ಲೂ ನನ್ನ ಫೇವ್ರೇಟ್ ಸಾಂಗ್ DDLJ ಮೂವಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ನಾಗರತ್ನ ಅವರು. ಹಾಗೆ ಕಡಗಂಚಿಯಿಂದ ಧರ್ಮಣ್ಣ ಧನಿಯವರು ಹೇಳ್ತಾರೆ, ಸುಗುಂಗೆ ಪಲ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಮೇರೆ ಖ್ವಾಬೋ ಮೇ ಜೋ ಆಯ್, ತುಂಬ ಮಧುರವಾಗಿರುವಂಥ ಗೀತೆ, ಖುಷಿಯಾಯಿತು, ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದರೆ. ಹಾಗೆ ಕಿಶನ್ ರೋಶನ್ ಶೋಭರಣಿ ಹನುಮತಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾರೆ. ಜೊತೆಯಲ್ಲಿ ಅಮೃತ ರಮೇಶ್ ಅವರು, ಪ್ರಶಾಂತ್ ಊಟ ಆಯ್ತಾ, ನಾವಂತೂ ಊಟ ಮಾಡಿ ಕಾರ್ಯಕ್ರಮವನ್ನು ಕೇಳ್ತಾ ಕೂತಿದ್ದೀವಿ ಅಂತ ಅವರು ಸಂದೇಶವನ್ನು ಕಳಿಸಿರೋ, ಥ್ಯಾಂಕ್ ಯು. ಆಯಿತು. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ತಂಪಾದ ಹೊತ್ತು ಇಂಪಾದ ಗೀತೆಗಳು, ಸುಮಧುರ ಸುಂದರ ಹಾಡುಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ರಘುವರು ಹೇಳ್ತಾರೆ, ಎಫ್ ಎಂ ರೈನ್ಬೋದಲ್ಲಿ ಸುಮಧುರವಾಗಿರುವಂಥ ಹಿಂದಿ ಗೀತೆಗಳು ಮೂಡಿ ಬರ್ತಾ ಇದೆ, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಹೇಳ್ತಾರೆ. ರಮ್ಯಾ ಅವರು ಹೇಳ್ತಿದ್ದಾರೆ, ನಾವು ಮನೆ ಒಳಗಡೆ ಕೂತು ಹಾಡು ಎಂಜಾಯ್ ಮಾಡ್ದ, ಹೊರಗಡೆ ಕೂತು ತಂಪಾದ ವಾತಾವರಣನ ಎಂಜಾಯ್ ಮಾಡ್ದ ಗೊತ್ತಾಗ್ತಿಲ್ಲ, ಪ್ರಶಾಂತ್ ನೀವೇ ಉತ್ತರ ಕೊಡಿ ಅಂತ ಅವರ ಸಂದೇಶ ಬಂದಿದೆ. ಓಕೆ, ರಾಧಾ ಕೇಸಿನ ಜಲೆ ಯಾಕೆ ಯೋಚನೆ ಮಾಡ್ತೀರಿ?

ಆರಾಮಾಗಿ ಕೂತು ಹಾಡುಗಳನ್ನು ಕೇಳಿ ಉದಿತ್ ನಾರಾಯಣ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಗೀತೆಯನ್ನು ರಾಧಾ ಕೇಸ್ ಇನ ಚಲೆ ನಿಮ್ಮೆಲ್ಲರಿಗಾಗಿ ಲಗನ್ ಚಿತ್ರದ ಈ ಗೀತೆ FM ರೈನ್ಬೋದಲ್ಲಿ ಸುಕೋಂಕೇಪಲ್ ಕಾರ್ಯಕ್ರಮದಲ್ಲಿ.

ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ. ಓಕೆ, ಒಳ್ಳೊಳ್ಳೆ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳಂತೂ ಸೂಪರ್ ಆಗಿದೆ. ಪ್ರಶಾಂತ ಯಶಸ್ ಪ್ರಧಾನ ನಂದಿನಿ ಪ್ರಧಾನ ಕರಿಹೊಬನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅಂತ ಹೇಳಿ ಪ್ರಸಾರ ಮಾಡಿದಿರುವಂಥ ಎಲ್ಲ ಗೀತೆಗಳು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಪ್ರಶಾಂತ್ ಅಂತ ಜಯೇಶ್ವರಿಯವರು ಕೇಸ್ ಟೌನ್ ಬೆಂಗಳೂರಿನಿಂದ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಸಣ್ಣ ಸಣ್ಣ ಮಳೆ ಹನಿ ಬರ್ತಾ ಇದೆ, ಜೊತೆಗೆ ಹಾಡುಗಳು ಸೂಪರ್ ಸೂಪರ್ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದರೆ, ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅವರೇ ಅಂತ ಹೇಳಿ ರಾಣಿ ಹಳೇಬೀಡು ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೂಪರ್ ಸಾಂಗ್ಸ್ ಪ್ರಶಾಂತ್ ಅವರೇ ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ಇನ್ನಷ್ಟು ಗೀತೆಗಳನ್ನು ಕೇಳ ಅಂತಂದರೆ ಮುಂದಿನ ಗೀತೆ ಕೇಳಿ, ಸುಖವಿಂದರ್ ಸಿಂಗ್ ಅವರ ಧ್ವನಿಯಲ್ಲಿ, ಜೊತೆಗೆ ಮೆಸ್ಮರೈಸಿಂಗ್ ವಾಯ್ಸ್ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಈ ಗೀತೆ ಎಂಜಾಯ್ ಮಾಡಿ. ಹಾಗೆ

ಅದ್ಭುತವಾಗಿರುವಂತಹ ಗೀತೆಗಳು, ತಾಲ್ ಮ್ಯೂ ಸಾಂಗ್ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್, ಅನಿಲ್ ಕಪೂರ್ ಅವರ ನಟನೆ ಕೂಡ ಸೂಪರ್ಬ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಎಕ್ಸಲೆಂಟ್ ಸಾಂಗ್ಸ್ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಸಾಂಗ್ಸ್ ಅಂತ ಆನಂದ್ ಕೆ ಅವರ ಸಂದೇಶ ಬಂದು ತಲುಪಿದೆ. ಸೊ ಇನ್ಯಾಗ್ತಾಳೆ ಇನ್ನಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೇಳ ಬನ್ನಿ. ಲತಾ ಮಂಗೇಶ್ಕರ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಪೆಪಿ ಸಾಂಗ್ನ.

ಈ ಹೊತ್ತಲ್ಲಿ ಮಲ್ಕೋಬೇಕೋ ಅಥವಾ ಎದ್ದು ಕುಣಿಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಪ್ರಶಾಂತ್ ಅಂತ ಸಂಧ್ಯಾ ಅವರ ಸಂದೇಶ ಬಂದು ತಲುಪಿದೆ. ಓ ಎಂಜಾಯ್ ಮಾಡಿ ಹೀಗೆ. ಹಾಗೆ ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಾರೆ, ಸರ್ ನಮಸ್ತೆ, ಒಳ್ಳೊಳ್ಳೆ ಗೀತೆಗಳು ಸುಖಂ ಕೇಬಲ್ ಕಾರ್ಯಕ್ರಮದಲ್ಲಿ, ಹಿಂದಿ ಹಾಡುಗಳು ಸೂಪರ್ ಸೂಪರ್, ಥ್ಯಾಂಕ್ ಯು ಪ್ರಶಾಂತ್ ಅಂತ ಆನಂದ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಹಾಗೆ ಹಾಡುಗಳು ಸೂಪರ್ ಪ್ರಶಾಂತ್ ಅವರೇ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಒನ್ ಮೋರ್ ಎಕ್ಸಲೆಂಟ್, ಥ್ಯಾಂಕ್ ಯು ಪ್ರಶಾಂತ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಪೂಜಾ ಅವರು ಹೇಳ್ತಿದ್ದಾರೆ, ಮೇ ಯಹಾ ಹೂ ಯಹಾ ಹೂ ಯಹಾ, ತುಂಬ ಇಷ್ಟವಾಗಿರೋ ಗೀತೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಹಾಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸೂಪರ್ ಹಾಡುಗಳು, ಅದರಲ್ಲೂ ಸುಭಾಷ್ ಕಾಯಿ ನಿರ್ದೇಶನದ ತಾಲ್ ಚಿತ್ರದ ಗೀತೆ ತುಂಬ ಇಷ್ಟ ನನಗೆ, ಪ್ರಸಾರ ಮಾಡೋದಕ್ಕೆ ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ಹಾಡು ಮನಸ್ಸಿಗೆ ತಲುಪ್ತು, ಅದ್ಭುತ ಸಂಗೀತ ಅಂತ ಹೊರಗೊಮ್ಮಟದಂತೆ ಗಟ್ಟಿ ಮನೋಭಾವ ಉಂಟು ಮಾಡಿದೆ ಅಂತ ಹಾವೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳಿ ದೇವಿ ಹೊಸೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಥ್ಯಾಂಕ್ ಯು ಅಂತ ಹೇಳ್ತಿರೋದು ರಘು ಅವರ ಸಂದೇಶ ಬಂದಿದೆ. ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಇದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತು ಯಾಕೆ ತಡ, ಬನ್ನಿ ಕೇಳಿ ಮತ್ತೊಂದು ಗೀತೆ. ಎಷ್ಟೋ ದಿನದಿಂದ ಕೇಳಬೇಕು ಅಂತ ಆಸೆ ಆಗ್ತಾಯಿತ್ತು. ಎಂಜಾಯ್ ಮಾಡಿ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ.

ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆ ಕೇಳ್ತಾ ಇದ್ರಿ. ಹಾಗೆ ಜ್ಯೋತಿಯವರು ಹಾನಗಲ್ಲದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. 1995 ಅಲ್ಲಿ ನಾನು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಾಗೆ ಬಿ ಎಸ್ ಸಿ ಓದ್ತಾ ಇದ್ದೆ. ಆ ಟೈಮಲ್ಲಿ ಎಲ್ಲ ಗೀತೆಗಳು ಕೇಳಿ ಎಂಜಾಯ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ ಎಲ್ಲ ಗೀತೆಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಅಂತ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿರೋದಕ್ಕೆ. ಹಾಗೆ ಸುಭಾನ್ ಕೋರಿಯವರು ಹಂಪಸಾಗರದಿಂದ ಹೇಳ್ತಿದ್ದಾರೆ, ಆಗಸ್ಟ್ 3, 1991 ತೆರೆಕಂಡಂಥ ಲಾರೆನ್ ಡಿಸೋಜಾ ಅವರ ಸಾಜನ್ ಸೂಪರ್ ಮೂವಿ ಸೂಪರ್ ಸಾಂಗ್ ಸರ್, ಥ್ಯಾಂಕ್ಸ್ ಅ ಲಾಟ್ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗೆ ಫುಲ್ ಎನರ್ಜಿ ಆಗಯ ಮೊಗಂಬ ಖುಷಿ ಹೋಗಯ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಆನಂದ್ ಅವರು ಹೇಳ್ತಿದ್ದಾರೆ, ಫ್ರಮ್ ರೈನ್ಬೋದಲ್ಲಿ ಹಾಡುಗಳನ್ನು ಕೇಳಿ ಖುಷಿ ಪಡ್ತಾ ಇದ್ದೀನಿ ಅಂತ ಅವರ ಸಂದೇಶ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಂದೇಶಗಳಿಗೆ, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ ಎಫ್ ಎಂ ರೈನ್ಬೋ 101.3.

ಯಸ್, ಸ್ವಾಗತ ಹೇಳ್ತಾ ಹಿಂದಿಯಲ್ಲಿ ಫುಲ್ ಎನರ್ಜಿ ಸಾಂಗ್ಸ್ ಕೇಳಿದ್ವಿ. ಇಲ್ಲಿ ಬನ್ನಿ, ಆರಾಮಾಗಿ ಸೂದಿಂಗ್ ಸಾಂಗ್ಸ್ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಘಂಟಸಾಲ ಅವರ ಧ್ವನಿಯಲ್ಲಿ ಕೇಳಿ ಒಂದು ಅದ್ಭುತವಾಗಿರುವಂಥ ಗೀತೆ

ಎಂಥ ಅದ್ಭುತವಾಗಿರುವಂಥ ಗೀತೆ ಅಲ್ಲ. ಉಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಎಂಥ ಅದ್ಭುತವಾಗಿರುವಂಥ ಕಲ್ಪನೆ. ಬಂಗಾರದ ಹೂವು ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹೇಳ್ತಾ, ನಾಲ್ಕು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಯಿತು. ಮೆಲ್ಲು ಸಿರೆ ಸವಿಗಾನ, ನನ್ನದೆಯ ಮಾತೆಲ್ಲ, ನೀ ಬಂದು ನಿಂತಾಗ ಮತ್ತು ಉಡುವ ನದಿ. ಇಲ್ಲ ನೋಡೋಣ, ಬನ್ನಿ ಇಲ್ಲಿ ಎಷ್ಟು ಸಂದೇಶಗಳಿದೆ ಅಂತ. ದೇವರು ವರ ಕೊಟ್ರಿ, ಓಕೆ, ಬೆಳಗಿನ ತನಕ ಹಾಡು ಕೇಳುವ ವರ ಕೊಡಿ ಅಂತ ಕೇಳ್ತೀನಿ. ಓಕೆ, ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು. ನಿಮ್ಮ ಮನದಲ್ಲಿ ಎಷ್ಟೊಂದು ವೈವಿಧ್ಯಮಯ ಹಾಡಿನ ಭಾವನೆಗಳು ತುಂಬಿದೆ ಅನಿಸುತ್ತೆ. ಪ್ರಶಾಂತ್, ಪ್ರೀತಿಯ ಧನ್ಯವಾದಗಳು ಇಂಥ ಅದ್ಭುತವಾಗಿರುವಂತಹ ಗೀತೆಗಳಿಗೆ ಅಂತ ಒಂದು ಅದ್ಭುತ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ಅವರು.

ಪ್ರೀತಿಯ ಪ್ರೀತಿಯ ಧನ್ಯವಾದಗಳು. ಹಾಗೆ ಪೂಜಾ ಅವರ ಸಂದೇಶ ಬಂದು ತಲುಪಿದೆ, ಎಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಆಯ್ಕೆಗೆ ತುಂಬ ಧನ್ಯವಾದಗಳು. ಪ್ರಶಾಂತ್, ಊಟ ಆಯ್ತಾ? ಏನು ಕೇಳಿದ್ರೆ ಉತ್ತರನೇ ಇಲ್ವಲ್ಲ ಅಂತ ಹೇಳ್ತೀರಿ. ಓ, ಊಟ ಆಯಿತು, ಥ್ಯಾಂಕ್ ಯು. ಕನಸಿನ ಲೋಕದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಪ್ರಶಾಂತ್, ಮರಿಬೇಡಿ ನಮ್ಮನ್ನ ಅಂತ ಗೌರಿಯವರ ಸಂದೇಶ ಬಂದು ತಲುಪಿದೆ. ಓ, ಡೆಫಿನೆಟ್ಲಿ, ವೈ ನಾಟ್, ನಮ್ಮ ಜೊತೆಯಲ್ಲಿ ನೀವಿದ್ದೀರಾ ಅಂತಂದರೆ ಖುಷಿನೇ. ಅದ್ಭುತ ಗೀತೆಗಳ ಗುಚ್ಛ ಕೇಳ್ತಾ ಇದ್ದೀರಿ. ಮನವೆಂಬ ಕುಸುಮ, ಎರುಳಿನಲ್ಲಿ ಅರಳುವ ಕುಮುದಿನಿ ಅಂತಾಗುವುದು ಅಂತ ಮುರಾರಿ ಕುಲಕರ್ಣಿಯವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾವ್, ವಂಡರ್ಫುಲ್ ಮೆಸೇಜ್. ಹಾಗೆ ಮಂಜು ಬೆಟಗೇರಿಯವರು, ಈರಣ್ಣ ಬೆಟಗೇರಿಯವರು ಕೊಪ್ಪಳ ಜಿಲ್ಲೆ ಭಾಗ್ಯನಗರದಿಂದ ಹೇಳ್ತಾರೆ, ಓಲ್ಡ್ ಈಸ್ ಗೋಲ್ಡ್ ಅಲ್ಲ ಸರ್, ಓಲ್ಡ್ ಈಸ್ ಆಲ್ವೇಸ್ ಡೈಮಂಡ್. ತುಂಬ ಅದ್ಭುತವಾಗಿರುವಂಥ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ಹೇಳ್ತಾರೆ. ಜೊತೆಯಲ್ಲಿ ಎಷ್ಟು ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಸಾಹಿತ್ಯ, ಅದ್ಭುತ ಸಾಹಿತ್ಯ ಇವೆಲ್ಲ ಹೇಗೆ ಸೃಷ್ಟಿಯಾಯಿತು ಎನ್ನುವುದೇ ವಿಸ್ಮಯ. ಬಹಳ ದಿನಗಳ ನಂತರ ಈ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ದೀನಿ, ತುಂಬ ತುಂಬ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು, ಎಸ್ಪೆಷಲಿ ಮೆಲ್ಲು ಸೆರೆಸ ವಿಗಾನ ಕೇಳಿ ತುಂಬ ದಿನ ಆಗಿತ್ತು. ಥ್ಯಾಂಕ್ ಯು ಪ್ರಶಾಂತ್ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಎರಡು ಸಂದೇಶಗಳು ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಪ್ರಶಾಂತ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಗೋಲ್ಡನ್ ಹಿಟ್ಸ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಎಷ್ಟೇ ಆದ್ರೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ ಅಂತ ಹೇಮಾವತಿ, ಶ್ವೇತಾ, ಸ್ವಾತಿ ಚಟ್ಟಿಮಾನಿ ಭಾಗಮಂಡಲ ಕೊಡಗಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಹಾಗೆ ಸುಖನಿದ್ರೆಗೆ ಜಾರಲು ಉತ್ತಮ ಎವರ್ಗ್ರೀನ್ ಗೀತೆಗಳು ಅಂತ ದೇವಿ ಸಿಂಗ್, ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಡಿಯರ್ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ, ಇಂದಿನಂತೆ ನಿರೂಪಣೆ ಮತ್ತು ಹಾಡುಗಳು ಅದ್ಭುತವೋ ಅದ್ಭುತ, ನಮಸ್ಕಾರ ಅಂತ ಸತ್ಯ ಅವರು ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ನೀ ಬಂದು ನಿಂತಾಗ, ಉಡುವ ನದಿ ಸಾಗರವ ಸೇರಲೇಬೇಕು, ಗೀತೆಗಳು ಪ್ರಸಾರ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಪ್ರಶಾಂತ್ ಅವರೇ ಅಂತ ಸುಧಾ ಬೂದಿಹಾಳಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ, ಅವರೆಕಾಯಿ ಸಾರು, ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬರ್ತೀರಾ ಪ್ರಶಾಂತ್ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ, ನಂದು ಊಟ ಆಯಿತು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಶಾಂತ್ ಅವರೇ, ನಿಮ್ಮ ಆಯ್ಕೆಯ ಗೀತೆಗಳ ಜೊತೆಯಲ್ಲಿ ಮಿಕ್ಸ್ ಮ್ಯಾಚ್ ಮಾಡುವಂಥದ್ದು ತುಂಬ ಅದ್ಭುತವಾಗಿದೆ, ಒಂದೇ ರಾಗದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅನಿಸುತ್ತೆ ಅಂತ ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ. ಓಹೋ, ಥ್ಯಾಂಕ್ ಯು ಸೋ ಮಚ್. ರಘು ಅವರು ಹೇಳ್ತಿದ್ದಾರೆ, ಎಫ್ ಎಮ್ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಜೊತೆಯಲ್ಲಿ ಹಾಡುಗಳಂತೂ ಒಂದೇ ಟೋನ್ ಇದೆ, ಥ್ಯಾಂಕ್ಸ್ ಎ ಲಾಟ್ ಪ್ರಶಾಂತ್ ಅಂತ ಅವರು ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಘು ಅವರೇ. ಹಾಗೆ ಆನಂದ್ ಅವರ ಸಂದೇಶ ಬಂದು ತಲುಪಿದೆ, ಕಳೆದ ವಾರ ಕಳೆದು ಹೋಗಿದ್ದ. ಓಕೆ, ಖಂಡಿತ ಇಲ್ಲ, ಕಳೆದ ವಾರ ಹಾಗೆ ಬೇರೆ ಊರಿಗೆ ಹೋಗಿದ್ದೆ. ಓಕೆ, ಮತ್ತೊಮ್ಮೆ ನಮಸ್ತೆ. ನಮ್ಮೂರಲ್ಲಿ ಸಂಜೆಯಿಂದ ಸೋನೆ ಮಳೆ ಬರ್ತಾ ಇದ್ದಾನೆ. ಈ ಸಮಯದಲ್ಲಿ ಮೆಚ್ಚಿನ ಕಾಮನಬಿಲ್ಲಿನಲ್ಲಿ ಕನಸಿನ ಲೋಕದಲ್ಲಿ ಹಾಡುಗಳ ಜೋರು ಮಳೆ ಇನ್ನಷ್ಟು ಖುಷಿ ಕೊಡ್ತಾ ಇದೆ. ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಇಲ್ಲಿ ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು ಹೇಳ್ತಿದ್ದಾರೆ, ನಿದ್ರೆ ಜಾರುವ ಹೊತ್ತಿನಲ್ಲಿ ಕನಸುಗಳಿಗೆ ಜೀವಕಳೆ ತುಂಬುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿಯಾಯಿತು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ನೀ ಆಗ್ತಾಡ, ಮತ್ತೊಂದು ಗೀತೆ ಕೇಳೋಣ ಬನ್ನಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗಾಂಧಿನಗರ ಚಿತ್ರದ ಗೀತೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಕೇಳಿ, ಎಂಜಾಯ್ ಮಾಡಿ.

0: ಹೂವು ಚೆಲುವೆಲ್ಲ ನಂದಂದಿತ್ತು ಎಂಥ ಅದ್ಭುತವಾಗಿರುವಂತಹ ಗೀತೆ ಅಲ್ಲ, ನಂಗೆ ತುಂಬ ಫೇವ್ರೆಟ್ ಗೀತೆ. ಹೌದು ಇದು ಓಕೆ, ದೊಡ್ಡ ಲಿಸ್ಟೇ ಇದೆ. ಓಕೆ, ಸುಧಾ ಕನಕನ ಪಾಂಡ್ಯದಿಂದ ಹೇಳ್ತಿದ್ದಾರೆ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಸರ್, ಇನ್ನೂ ಒಳ್ಳೆ ಹಾಡುಗಳು ಇದೇ ಪ್ಲೇಲಿಸ್ಟ್ನಲ್ಲಿ ಅಂದ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಡೆಫಿನೆಟ್ಲಿ ಡೆಫಿನೆಟ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಹಾಗೆ ಕೇಳೋಣ ಬನ್ನಿ ಫ್ರಮ್ ರೈನ್ಬೋದಲ್ಲಿ. ಜೊತೆಗೆ ಚಂದ್ರಶೇಖರ್ ನಾಯ್ಕ್ ಅವರು ಸೂಪರ್ ಸಾಂಗ್ಸ್ ಪ್ರಶಾಂತ್ ಒಳ್ಳೊಳ್ಳೆ ಗೀತೆಗಳು ಅಂತ ಬೂದಿಗೆರೆ ಮುರಳಿಯವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಚಂದ್ರಶೇಖರ್ ನಾಯ್ಕ್ ಅವರು ಹೇಳ್ತಿದ್ದಾರೆ, ಜೀವನ್ ಭೀಮಾನಗರ ದಾವಣಗೆರೆಯಿಂದ, ನಮಸ್ಕಾರ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಥ್ಯಾಂಕ್ಸ್ ಅಲಾಟ್ ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ಭೈರ ಹನುಮಯ್ಯ ವಿನಾಯಕ ನಗರ ರಾಮನಗರದಿಂದ ಹೇಳ್ತಿದ್ದಾರೆ ಪ್ರಶಾಂತ್ ಅವರೇ, ಎಲ್ಲ ಪ್ರಶಾಂತವಾದ ಹಾಡುಗಳನ್ನೇ ಚಿಕ್ಕವರಿದ್ದಾಗ ರೇಡಿಯೋ ಟ್ಯೂನ್ ಮಾಡಿದಾಗ ಇವೇ ಬರ್ತಾ ಇತ್ತು. ಇಂತಹ ಅರ್ಥಪೂರ್ಣ ಸಾಹಿತ್ಯ ಜೀವನಕ್ಕೆ ಪೂರಕವಾಗಿದೆ, ಈಗಲೂ ಪ್ರಸ್ತುತ ಅನ್ಸುತ್ತೆ. ಥ್ಯಾಂಕ್ಸ್ ಅಲಾಟ್ ಫಾರ್ ಸಚ್ ವಂಡರ್ಫುಲ್ ಪ್ಲೇಲಿಸ್ಟ್ ಅಂತ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್ ಭೈರ ಹನುಮಯ್ಯ ಅವರೇ. ರಾಣಿ ಹಳೆಬಿಡವರು ಹೇಳ್ತಿದ್ದಾರೆ, ಇದು ಯಾಕೋ ತುಂಬ ಹಳೆಯ ಗೀತೆಗಳು ಆಯ್ಕೆ ಮಾಡ್ಕೊಂಡಿದ್ದೀರಾ, ಏನೇ ಆದರೂ ಸರಿ, ನೀವು ಪ್ರಸಾರ ಮಾಡ್ತಿರುವಂತಹ ಗೀತೆಗಳಂತೂ ತುಂಬ ತುಂಬ ಖುಷಿ ಆಗ್ತಾಯಿದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಅವ್ರು ಹೇಳ್ತಾರೆ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲಾಟ್ ಪ್ರಶಾಂತ್. ಕನಸಿನ ಲೋಕ ಅಂತಂದರೆ ಇದು ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮಂಗಳಾ ಅವರು ಮೈಸೂರಿನಿಂದ ಹೇಳ್ತಾ ಇದ್ದರೆ, ನಾಗೇಂದ್ರ ಅವರು ತಾವರೆಕೆರೆಯಿಂದ ಹೇಳ್ತಿದ್ದಾರೆ ಸೂಪರ್ ಸಾಂಗ್ಸ್ ಅಂತ. ಹಾಗೆ ಅಬ್ಬ, ಈ ಹಾಡು ನಿಮ್ಮಿಡಿದ ಮಲ್ಲಿಗೆ ಹೂವಿನ ಮಾಲೆ ಮಲ್ಲಿಗೆ ದಂಡೆ ಪ್ರೋಗ್ರಾಮ್ ಬರುವಾಗಂತೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಈಗ ಪ್ರಸಾರ ಮಾಡಿದ್ದೀರಾ, ಥ್ಯಾಂಕ್ಸ್ ಪ್ರಶಾಂತ್ ಅಂತ ಹೇಳ್ತಿದ್ದಾರೆ. ಹಾಗೆ ಗಾಂಧಿನಗರದ ಗೀತೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್ ಅಂತ ನಿತ್ಯ ಅವರು ನೆಲಮಂಗಲದಿಂದ ಹೇಳ್ತಿದ್ದಾರೆ. ಜೊತೆಯಲ್ಲಿ ನಮಸ್ತೆ ಪ್ರಶಾಂತ್, ಒಳ್ಳೊಳ್ಳೆ ಸಮುದ್ರ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ಅಂತ ಸತೀಶ್ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ದನಿದ ದೇಹಕ್ಕೆ ಏನಿದ್ದರೆ ಜೋಗಳ ಹಾಡುವಂತಿದೆ ಈ ಪ್ರಸಾರವಾಗುತ್ತಿರುವ ಅಂತಹ ಹಾಡುಗಳು ಅಂತ ಲತಾ ಮುರಾರಿಯವರು ಲತಾ ಮುರಾರಿ ಕುಲಕರ್ಣಿ ಕುಷ್ಟಗಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ಹೇಳ್ತಾರೆ, ಗುಡ್ ನೈಟ್ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ತುಂಬ ಮೆಲುಕು ಹಾಕುವ ಗೀತೆಗಳು, ಭಾವನೆಗೆ ಭಾಷೆ ಇಲ್ಲ, ರಾಗತಾಳಗಳಿಗೆ ಕುಲ ನೆಲೆ ಇಲ್ಲ, ಸಪ್ತಸ್ವರಗಳಿಗೆ ಯಾವ ಎಲ್ಲೆಯೂ ಇಲ್ಲ ಅಂತ ಮುರಾರಿ ಕುಲಕರ್ಣಿಯವರು ರಾಯಚೂರಿನಿಂದ ಹೇಳ್ತಾ ಇದ್ದರೆ, ಪ್ರಸಾರವಾಗ್ತಿರುವಂಥ ಎಲ್ಲ ಗೀತೆಗಳು ನೋಡಿದರೆ ಮುಂದಿನ ಎಷ್ಟು ಸೋಮವಾರಗಳು ಬಂಕ್ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಳ್ತಿದ್ದಾರೆ. ಓ ಇಲ್ಲ ಇಲ್ಲ, ಖಂಡಿತ ನೆಕ್ಸ್ಟ್ ಮುಂದಿನ ವಾರ ಖಂಡಿತ ಭೇಟಿ ಆಗ್ತೀನಿ, ಆದರೆ ಸೋಮವಾರ ಅಲ್ಲ, ಬೇರೆ ಇನ್ನೊಂದು ದಿನ ಬರೋ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ನನ್ನ ಹಾಡುಗಳು ಅದ್ಭುತವಾಗಿದೆ, ನಿಮ್ಮ ಗೀತೆಗಳು, ನಿಮ್ಮ ಚಾಯ್ಸ್ ಹಾಡು ತುಂಬ ಚೆನ್ನಾಗಿತ್ತು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಿದ್ದಾರೆ. ನೀವು ಆಯ್ಕೆ ಮಾಡಿರುವ ಗೀತೆಗಳು ಒಂದಕ್ಕಿಂತ ಒಂದು ಫೇವ್ರೆಟ್ ಇದೆ, ಒಂದು ಗಂಟೆ ಹೋಗ್ತಿರೋದೆ ಗೊತ್ತಾಗ್ತಿಲ್ವಲ್ಲ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ ಓಕೆ, ಹಾಸನದಿಂದ ಭಾರ್ಗವಿಯವರು. ಹಾಗೆ ಓಕೆ, ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಮಧುರವಾದ ಹಾಡುಗಳು ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ, ಹಾಗೆ ಮನಸ್ಸುಗಳು ಖುಷಿಯಾಗಿ ಹೇಳುತ್ತಾ ಇದೆ. ಧನ್ಯವಾದಗಳು ಅಂತ ಯಶಸ್ವಿನಿ ಅನ್ನಪೂರ್ಣ ಗಿರಿಜಮ್ಮ ಅವರು ಇನ್ನಿಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ನಿಮ್ಮ ಎಲ್ಲ ಸಂದೇಶಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಎಫ್ ಎಂ ರೈನ್ಬೋದಲ್ಲಿ ಇನ್ನಷ್ಟು ಅದ್ಭುತ ಗೀತೆಗಳು ನಿಮ್ಮೆಲ್ಲರಿಗಾಗಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ

ಮಧುರ ಮಧುರ ವಿ ಮಂಜುಳ ಗಾನ, ಅದ್ಭುತವಾಗಿರುವಂತಹ ಗೀತೆಗಳಲ್ವಾ? ಹೌದು, ಲಾಸ್ಟ್ ವೀಕ್ ಯಾವುದೋ ಊರಿಗೆ ಹೋಗಿದ್ರಿ ಅಂತ ಹೇಳಿದ್ರಿ, ಯಾವ ಊರು ಅಂತಲೂ ಕೂಡ ಹೇಳಲಿಲ್ಲ. ಯಾವ ಊರಿಗೆ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ. ಓಕೆ, ನಾನು ಹೋಗಿದ್ದೆ ಮಂಗಳೂರಿಗೆ. ಮಂಗಳೂರಲ್ಲಿ ಏನೋ ಒಂದು ಕೆಲಸದ ಮೇಲೆ ಮಂಗಳೂರಿಗೆ ಹೋಗಿದ್ದೆ ಒಂದು ವಾರ. ಸೊ ನಾನು ಮೆಚ್ಚಿದ ಹುಡುಗನಿಗೆ ಒಳ್ಳೆಯ ಗೀತೆ ಪ್ರಸಾರ ಮಾಡೋದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ದರೆ, ಶುಭರಾತ್ರಿ ಪ್ರಶಾಂತ್ ಅವರೇ, ಚಿಕ್ಕವರಿದ್ದಾಗ ಗ್ರಾಮ್ಫೋನಲ್ಲಿ ಕೇಳ್ತಾ ಇದ್ದಂತಹ ಗೀತೆಗಳನ್ನು ಮತ್ತೆ ಮತ್ತೆ ಪ್ರಸಾರ ಮಾಡಿದ್ದೀರಾ, ಮತ್ತೆ ಕೇಳಬೇಕು ಅಂತ ಗೀತೆಗಳು ಅಂತ ತೀರ್ಥಪ್ರಸಾದ್ ನೇತ್ರಾವತಿ ದೊಡ್ಡಮೇಟೆ ಕುಟ್ಟಿ ಕುರ್ಕೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಜಿ ಮಹಾಂತೇಶ್ ಶಂಕ್ರಮ್ಮ ಸಿ ಎಂ ಲೇಔಟ್ ಹಿರಿಯೋರಿಂದ ಹೇಳ್ತಿದ್ದಾರೆ, ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇಲ್ಲ, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಡುಗಳಂತೂ ತುಂಬ ತುಂಬ ಚೆನ್ನಾಗಿದೆ, 80s 90s ಪರಿಸರವನ್ನು ಫೀಲ್ ಮಾಡ್ತಾ ಇದ್ದೀನಿ, ವೆರಿ ಫ್ರೆಶ್ ಆ್ಯಂಡ್ ಲೈಫ್ಲಿ ಅಂತ 611 ಸಂದೇಶ ಬಂದಿದೆ. ಜೊತೆಯಲ್ಲಿ ಆಕಾಶವಾಣಿಯ ಹಾಡುಗಳ ಸಂಗೀತ ಹೃದಯಗಳ ಸರಮಾಲೆಯಾಗಿ ಧ್ವನಿಯಲ್ಲಿ ಜೀವ ತುಂಬುತ್ತಾ ಇದೆ, ಹೃದಯಪೂರ್ವಕ ಅಭಿನಂದನೆಗಳು ಅಂತ ಅಭಿವೃದ್ಧಿ ಕಲಾಲ್ ಅವರಿಂದ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಕಪ್ಪು ಬಿಳುಪು ಚಿತ್ರದ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದರೆ, ಇಂಥ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಪ್ರಶಾಂತ್ ಅಂತ ವಾಣಿಶ್ರೀಯವರು ಉತ್ತರಳ್ಳಿಯಿಂದ ಹೇಳ್ತಾ ಇದ್ದರೆ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಂಥ ಕಿಶನ್ ರೋಷನ್ ಶೋಭರಣಿ ಹನುಮತೇಗೌಡ ಅವರು ಹಾಡಲಿ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಕನ್ನಡ ಹಾಡುಗಳು ಸೂಪರ್ ಸೂಪರ್ ಅದ್ಭುತ ಪ್ರಶಾಂತ್ ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಪ್ರಶಾಂತ್ ಅವರೇ ಇಂದಿನ ರಾತ್ರಿಯ ಹಾಡುಗಳು ಕಾರ್ಯಕ್ರಮ ಸಂಗ್ರಹ ಯೋಗ್ಯ ಸಂಚಿಕೆಯಾಗಿತ್ತು, ಅನಂತ ಅನಂತ ಧನ್ಯವಾದಗಳು ಅಂತ ವಿಜಯಪುರ ಜಿಲ್ಲೆ ಕೆ ಸಿ ನಗರದಿಂದ ವಿಠಲರಾವ್ ಕುಲಕರ್ಣಿ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಶುಭರಾತ್ರಿ ಪ್ರಶಾಂತ್ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು NES ಬಡಾವಣೆಯಿಂದ ಹೇಳ್ತಾ ಇದ್ದರೆ, ಕೆ ಒಂದು ಗೀತೆಗಳನ್ನು ಪ್ರಸಾರ ಮಾಡ್ತಾಯಿದ್ದೀರ, ಥ್ಯಾಂಕ್ ಯು ಸೋ ಮಚ್ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪಾ ಮಹಾದೇವ್ ಗುಮ್ಮಟ್ಟಿ ಇಂದ ಅವರು ಹೇಳ್ತಿದ್ದಾರೆ, ತುಂಬ ಒಳ್ಳೊಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ, ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಮಂಜುಳ ಗಾನದ ಗೀತೆ ಕೇಳಿ ತುಂಬ ಖುಷಿಯಾಯಿತು, ಥ್ಯಾಂಕ್ಸ್ ಅಲಾಟ್ ಅಂತ ಹೇಳ್ತಾ ಇದ್ದರೆ, ಯಾರಿದು ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಪ್ರಶಾಂತ್ ಅವರೇ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಸಮಯದ ನಂತರ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಮಧುರ ಮಧುರವೇ ಮಂಜುಳ ಗಾನ, ಥ್ಯಾಂಕ್ ಯು ಸೋ ಮಚ್ ಅಂತ MN ಆರಾಧ್ಯ ಅವರು ಬರೆದಿರುವ ಹಾಡಿಗೆ PBS ಮತ್ತು BK ಸುಮಿತ್ರ ಅವರು ಧ್ವನಿಯಾಗಿದ್ದಾರೆ ಅಂತ ಮುರಾರಿ ಕುಲಕರ್ಣಿ ಅವರು ರಾಯಚೂರಿನಿಂದ ಸಂದೇಶ ಬಂದು ತಲುಪಿದೆ. ಇವತ್ತಿನ ಊಟನೂ ಇಲ್ಲ, ಬಹುಶಃ ನಿದ್ರೆನೂ ಇಲ್ಲ ಅನಿಸುತ್ತೆ, ಮಧುರ ಮಧುರವಿ ಮಂಜುಳ ಗಾನ ಅಂತ ಜೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾರೆ. ಓಹ್, ಯಾಕೆ ಊಟ ಇಲ್ಲ, ಊಟ ಮಾಡಿಲ್ವಾ ಇನ್ನು? ಓಕೆ, ಶಾಂತಾಚಾರ ಬಡಗೇರ ಅವರು ಕುಕ್ನೂರಿನಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ, ಹೃದಯಪೂರ್ವಕ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಒಂದಕ್ಕಿಂತ ಒಂದು ಅದ್ಭುತ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಸಂಜಯ್ ಅವರು ರಾಜನಗರದಿಂದ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ಓಲ್ಡ್ ಇಸ್ ಡೆಫಿನೆಟ್ಲಿ ಗೋಲ್ಡ್ ಅಂತ. ಹೂಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ನಿಮ್ಮ ಆಯ್ಕೆಗಳ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಸರ್, ಬಹಳ ಸಾರಿ ಬೆಳಗಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು, ಈಗ ನೀವು ಹಾಕಿದ್ದಕ್ಕೆ ಧನ್ಯವಾದಗಳು ಅಂತ ಟಿ ವಿ ಸರ್ಕಲ್ನಿಂದ ಚಿದಾನಂದ ಅವರು ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಜೇನಿನ ಧ್ವನಿಯಲ್ಲಿ, ಕನಸಿನ ಲೋಕ ಕಾರ್ಯಕ್ರಮ ಕಿವಿಗಳ ಕೇಳಕ್ಕೆ ಏನು ತಪಸ್ಸು ಮಾಡಿದೆಯೋ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಸುಜಾತ ಅವರು ಹೇಳ್ತಿದ್ದಾರೆ, ಮುಂದಿನ ವಾರ ಸೋಮವಾರ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಪ್ರಯಾಣನ ಅಂತ ಅವ್ರು ಕೇಳ್ತಿದ್ದಾರೆ. ಎಸ್, ಹೌದು, ಮಮತಾ ಅವರ ಸಂದೇಶ ಬಂದು ತಲುಪಿದೆ. ಯಾವ ಕಡೆಗೆ ನಿಮ್ಮ ಹಾದಿ ಹೊರಟಿದೆ ಮುಂದಿನ ವಾರ? ಓಕೆ, ಮುಂದಿನ ವಾರ ಎಲ್ಲಿ ಹೋಗ್ತಾ ಇದ್ದೀರಾ? ಮುಂದಿನ ವಾರ ಹಾಗೆ ಮೈಸೂರು ಕಡೆಗೆ ನಮ್ಮ ಪಯಣ ಇದೆ. ಸೊ ಹಾಗಾಗಿ ಸೋಮವಾರ ಆಗಲ್ಲ, ಮತ್ತೊಂದು ದಿನ ಖಂಡಿತ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ವಾರದಲ್ಲೇ. ಮತ್ತಿನ್ನೊಂದು ಗೀತೆ ಕೇಳ ಬನ್ನಿ, ಯಾವತ್ತೂ ಮರೆಯಲಾರದಂಥ ಗೀತೆ ಕೇಳಿ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ದೈವದ ಸಾಕ್ಷಾತ್ಕಾರ. ಅದ್ಭುತವಾಗಿರುವಂಥ ಗೀತೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳ್ತಾ ಇದ್ರಿ. ಮುಂದಿನ ವಾರ ಮೈಸೂರಿಗೆ ಪ್ರಯಾಣನ? ಓಕೆ ಓಕೆ, ಹುಷಾರಾಗಿ ಹೋಗಿ ಬನ್ನಿ. ಯಾವಾಗ ಬರ್ತೀರಾ? ಓಕೆ, ವೆರಿ ಪರ್ಸನ್, ವೆರಿ ಬ್ಯುಸಿ ಪರ್ಸನ್ ಅನ್ಸುತ್ತೆ. ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ. ಓಕೆ, ಸುಮಾರು ಮೋಸ್ಟ್ಲಿ ಮಂಗಳವಾರ ಬರೋಣ.

ಅಂದ್ಕೊಂಡಿದ್ದೀನಿ. ಓಕೆ, ಅದ್ಭುತವಾದಂಥದ್ದು ಗೀತೆಗಳು. ಕೀರ್ತನ ಗೀತಾ ಕೆ ಪಿ ಅಗ್ರಹಾರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ನೀವು ಮಾತಾಡೋ ಮಾತು ಸಂತೋಷ ಎಷ್ಟಿರುತ್ತೆ ಅಂದರೆ ದುಃಖನ ಮರೆಸೋ ಅಷ್ಟಿರುತ್ತೆ. ಹಾಡು ಪ್ರಸಾರ ಮಾಡೋದು ಕೂಡ ಅಷ್ಟೇ ಮಧುರ ಅಂತ ಇಂದ್ರಜಿತ್ ಅವರು ಸಕಲೇಶ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಂದ್ರಜಿತ್ ಅವರೇ ಇಷ್ಟು ಒಳ್ಳೆ ಸಂದೇಶಕ್ಕೆ. ಮತ್ತು ಆಗ ಬರ್ತೀರಾ ಪ್ರಶಾಂತ್ ಅಂತ ರಮ್ಯಾ ಅವರು ಅರಶಿನಕುಂಟೆಯಿಂದ ಕೇಳ್ತಾ ಇದ್ದಾರೆ. ಖಂಡಿತ ಮುಂದಿನ ವಾರದಲ್ಲಿ ಖಂಡಿತ ಸಿಗೋಣ. ಲಕ್ಷ್ಮಣ್ ಸಿರಾ ಇಂದ ಹೇಳ್ತೀರಾ, ಪ್ರಶಾಂತ್ ಅವರೇ ಸಂಭಾಷಣೆ ಹಾಡುಗಳು ಎಲ್ಲವೂ ತುಂಬ ತುಂಬ ಚೆನ್ನಾಗಿತ್ತು, ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಂತ ಅವ್ರು ಹೇಳ್ತೀರಾ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇನ್ನೂ ಒನ್ ಅವರ್ ಖಂಡಿತ ನಾನು ಕಾರ್ಯಕ್ರಮ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಆದರೆ ಮಾಡೋದು, ಸಮಯ ಹಾಗೆ ಓಡ್ತಾ ಇದೆ. ಸೂಪರ್ ಎಕ್ಸಲೆಂಟ್ ಸಾಂಗ್ಸ್ ಅಂತ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೇ ಒಳ್ಳೊಳ್ಳೆ ಗೀತೆಗಳು ಅಂತ ಹರಿಹರನ್ ಅವರ ಸಂದೇಶ ಬಂದು ತಲುಪಿದೆ. ಸದ್ಯಕ್ಕೆ ಇವತ್ತಿನ ಕಡೆಯ ಗೀತೆಯಾಗಿ ನಾನು ನಿಮಗಾಗಿ ಎಲ್ಲರಿಗೂ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಖಂಡಿತ ಮುಂದಿನ ಸೋಮವಾರ ಆಗೋದಿಲ್ಲ, ಮಂಗಳವಾರ, ಆದರೆ ಖಂಡಿತ ಭೇಟಿಯಾಗೋಣ. ವಾರವೆಲ್ಲ ಶುಭವಾಗಿರಲಿ ಅಂದ್ಕೊಂಡು ಕೆಲಸ ಎಲ್ಲ ಕೈಗೂಡಲಿ, ಯಾವಾಗಲೂ ಆರಾಮಾಗಿರಿ, ಖುಷಿಯಾಗಿರಿ. ತುಂಬ ಮನಸ್ಸಿಗೂ ಯಾವುದು ಬೇಡ, ತಲೆಗೂ ಯಾವುದು ಬೇಡ, ಏನೂ ಹಚ್ಕೊಳ್ಳದೆ ಆರಾಮಾಗಿ ಖುಷಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗೋಣ. ಸಂದೇಶವನ್ನು ಕಳಿಸಿರುವಂಥ ಎಲ್ಲ ಮಿತ್ರರಿಗೆ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮ ಮುಗಿಸ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಅಮೃತ ರಮೇಶ್ ಅವರ ಸಂದೇಶವನ್ನು ತಲುಪಿದೆ. ಮುಂದಿನ ವಾರದ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಖಂಡಿತ ಎಫ್ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿರ್ತೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು. ಕೃಷ್ಣವೇಣಿ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು.

पर चुप रहना मुश्किल है, चुप रह सकता तो चुप रहता, पर चुप रहना।